ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, 1948ನೇ ರಾಷ್ಟ್ರೀಯ ಶಕವರ್ಷದ ಶ್ರಾವಣ ಮಾಸದ 5ನೆಯ ದಿನ, ಅಂದರೆ 2026ನೆಯ ಇಸವಿ ಜುಲೈ ತಿಂಗಳ 27ನೆಯ ತಾರೀಖು. ಈಗ ಸಮಯ 5:58:45. ತರಂಗಾಂತರ 275.5 meters, 1089 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಲಯದ ಪರವಾಗಿ ನಾನು ಮಂಜುಳಾ ಪ್ರವೀಣ್ ಶೆಟ್ಟಿ ಮಾಡುವ ನಮಸ್ಕಾರಗಳು.

ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರು ಹಾಡಿರುವ ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ ಸರ್ವಂ ಬ್ರಹ್ಮಮಯಂ.

0: ಆಕಾಶವಾಣಿ ಮಂಗಳೂರು ಕೇಳಿ ಚಿಂತನ ಡಾಕ್ಟರ್ ಶೈಲಾ ಯು ಅವರಿಂದ.
1: ಮನಸ್ಸು ಅತ್ಯಂತ ಚಂಚಲವಾದುದು.

ಎಂಬುದು ಎಲ್ರಿಗೂ ಗೊತ್ತಿರುವ ವಿಚಾರ. ಅದನ್ನು ನಿಯಂತ್ರಿಸುವುದು ಅತ್ಯಂತ ಕಷ್ಟಸಾಧ್ಯ ಎನ್ನುವ ವಿಚಾರವೂ ಹಳೆಯದೇ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದೆಂದರೆ ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮಕ್ಕೆ ಅತೀತರಾಗುವ ಪ್ರಯತ್ನದಲ್ಲಿ ಸಫಲರಾಗುವುದು. ಅರ್ಥಾತ್ ನೋಡಿದ್ದಕ್ಕೆ, ಕೇಳಿದ್ದಕ್ಕೆ, ಆಘ್ರಾಣಿಸಿದ್ದಕ್ಕೆ ಮತ್ತು ಸ್ಪರ್ಶಕ್ಕೆ ಮನಸ್ಸೊತ್ತು ಮೈ ಮರೆಯದೇ ಇರುವುದು. ಮನಸ್ಸು ಎಂಬುದು ಅಮೂರ್ತವಾದುದು. ನಾವು ಭಾವನಾತ್ಮಕವಾಗಿ ಹೇಳುವಂತೆ ಅದು ಹೃದಯವಲ್ಲ, ಬುದ್ಧಿಪೂರ್ವಕವಾದ ಮಿದುಳು. ಆಗ ಅದು ಮೂರ್ತವಾಗುತ್ತದೆ. ವೈಜ್ಞಾನಿಕವಾಗಿ ಇದೇ ನಮ್ಮ ದೇಹದ ಎಲ್ಲ ಅವಯವಗಳನ್ನು ನಿಯಂತ್ರಿಸುವ ಕೇಂದ್ರ. ಹೀಗೆ ನಮ್ಮನ್ನು ನಿಯಂತ್ರಿಸುವ ಮಿದುಳನ್ನೇ, ಅಂದರೆ ನಮ್ಮ ಮನಸ್ಸನ್ನೇ ನಾವು ನಿಯಂತ್ರಿಸುವುದು ಸಾಧ್ಯವೇ ಎಂಬುದು ಪ್ರಶ್ನೆ. ಸಾಧ್ಯವಿದೆ ಎನ್ನುವುದಕ್ಕೆ ಕಡಿಮೆ ಅಂಕ, ಸಾಧ್ಯ ಇಲ್ಲ ಎನ್ನುವುದಕ್ಕೆ ಹೆಚ್ಚು. ಇದಕ್ಕೆ ಸಾಕ್ಷಿ ನಮ್ಮಲ್ಲಿ ಒಬ್ಬರೇ ಗಾಂಧಿ, ಒಬ್ಬನೇ ಬುದ್ಧ, ಒಬ್ಬರೇ ಮಹಾವೀರರಿರುವುದು. ಎಂಥೆಂಥ ಯೋಗಿಗಳಿಗೂ ಈ ಹತೋಟಿ ಸಾಧ್ಯವಾಗದೆ ಅವಾಂತರ ಮಾಡಿಕೊಂಡಿರುವುದು. ಅದು ಅಷ್ಟು ಸುಲಭವಿದ್ದಿದ್ರೆ ಕಾಳಿದಾಸನ ಶಕುಂತಲೆ ಇರುತ್ತಿರಲಿಲ್ಲ, ಮಹಾಭಾರತದ ಕತೆ ನಡೆಯುತ್ತಿರಲಿಲ್ಲ, ಉದ್ಯೋಗ ಸಂಪಾದನೆಯುಗಳ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಷೇರುಪೇಟೆಯ ಸೆನ್ಸೆಕ್ಸ್ನಲ್ಲಾಗುವ ಏರಿಳಿತವು ಜಗತ್ತಿನ ಅಳಿವು ಉಳಿವನ್ನು ನಿರ್ಧರಿಸುತ್ತದೆ.

0: ಹತೋಟಿ ಸಾಧ್ಯವಾಗದೆ ಅವಾಂತರ ಮಾಡಿಕೊಂಡಿರುವುದು. ಅದು ಅಷ್ಟು ಸುಲಭವಿದ್ದಿದ್ರೆ ಕಾಳಿದಾಸನ ಶಕುಂತಲೆ ಇರುತ್ತಿರಲಿಲ್ಲ, ಮಹಾಭಾರತದ ಕತೆ ನಡೆಯುತ್ತಿರಲಿಲ್ಲ, ಉದ್ಯೋಗ ಸಂಪಾದನೆಯುಗಳ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಷೇರುಪೇಟೆಯ ಸೆನ್ಸೆಕ್ಸ್ನಲ್ಲಾಗುವ ಏರಿಳಿತವು ಜಗತ್ತಿನ ಅಳಿವು ಉಳಿವನ್ನು ನಿರ್ಧರಿಸುವಂತೆ ಕೋಲಾಹಲವನ್ನ ಸೃಷ್ಟಿಸುತ್ತಿರಲಿಲ್ಲ. ಇಂದು ಇಡೀ ಜಗತ್ತು ನಿಂತಿರುವುದು ಆರ್ಥಿಕತೆಯ ಅಡಿಪಾಯದ ಮೇಲೆ. ನಾವು ಹಣದ ಹಿಂದೆ ಓಡುತ್ತಿರುವುದು ನಮ್ಮ ಪಂಚೇಂದ್ರಿಯಗಳ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು. ಅದು ಸಾಲದೆಂಬಂತೆ ಮನಸ್ಸಿನ ಹತೋಟಿಯ ಚಿಂತೆ ನಮಗೇಕೆ ಎಂದು ಕಣ್ಣಿಗೆ ಕಾಣಿಸುವ ಕಾಣಿಸದ ಎಲ್ಲರ ಜೊತೆ ಪೈಪೋಟಿಗಿಳಿದು ಪಂಚೇಂದ್ರಿಯಗಳ ಅಪೇಕ್ಷೆಗಳ ಈಡೇರಿಕೆಗಾಗಿ ಯಾವ ಮಟ್ಟಕ್ಕೂ ತಲುಪಬಲ್ಲ, ಯಾರ ಬಲಿಗೂ ಸಿದ್ಧರಾಗುವ ಅಪಾಯದ ಅಂಚಿನಲ್ಲಿ ಇದ್ದೇವೆ. ಚಿಕ್ಕಂದಿನಿಂದಲೇ ಮನಸ್ಸನ್ನು ಸ್ವಲ್ಪವಾದರೂ ನಿಯಂತ್ರಣದಲ್ಲಿ ಇಡುವುದನ್ನ ಕಲಿಯಬೇಕಾಗ್ತದೆ. ಮಕ್ಕಳು ಕೇಳಿದ್ದನ್ನ ಅವರಿಗೆ ಅದರ ಅಗತ್ಯವಿದೆಯೇ ಇಲ್ಲವೇ ಎಂದು ಯೋಚಿಸದೆ ಕೇಳುವ ಮೊದಲೇ ಕೊಡಿಸುವ ಆತುರದ ಹಿರಿಯರಿಂದ ಮನಸ್ಸಿನ ನಿಯಂತ್ರಣದ ಪಾಠ ಸಾಧ್ಯವೇ? ನಿಯಂತ್ರಣವೆಂದರೆ ಸಂಪೂರ್ಣ ತ್ಯಾಗದ ಸಂತರ ನಿಯಂತ್ರಣ ಅಲ್ಲ. ಸ್ವಲ್ಪ ಕಾಯುವಿಕೆಯ, ಸ್ವಲ್ಪ ಕಾಲದ, ಸ್ವಲ್ಪ ಪ್ರಮಾಣದ ಅಲ್ಪ ನಿಯಂತ್ರಣ ಮಾತ್ರ. ನಾವು ಚಿಕ್ಕವರಿದ್ದಾಗ ನಾವು ಕೇಳಿದ್ದನ್ನು ನಮಗೆ ನಮ್ಮ ಹಿರಿಯರು ತೆಗೆದುಕೊಟ್ಟದ್ದೇ ಇಲ್ಲ. ಹಬ್ಬಕ್ಕೆ ಮಾತ್ರ ಹೊಸ ಬಟ್ಟೆ, ಸಿಹಿ ತಿನಿಸು, ಉಳಿದ ಸಮಯ ಅದಕ್ಕಾಗಿ ಕಾಯುವ ಒಂದು ಬಗೆಯ ವ್ರತದ ಕಾಲ. ಕಾತರಿಸಿ ಕಾದು ಕಾದು ನಂತರ ಸಿಕ್ಕಿದ ಎಲ್ಲವೂ ತುಂಬ ಚಂದ, ತುಂಬ ಸವಿ. ಕಾದ ಭೂಮಿಗೆ ಬಿದ್ದ ಮಳೆಹನಿಯ ಸಿಂಚನ ತರುವ ಸಂತೋಷದಂತೆ ಅದು. ಹಿಂದಿನವರು ಮನಸ್ಸಿನ ಹತೋಟಿಯನ್ನು ಕಲಿಯುವುದಕ್ಕೆ ಪೂರಕವಾದ ನಿರಂತರ ಶ್ರಮದ ದುಡಿಮೆ, ಅದರ ಪ್ರತಿಫಲಕ್ಕಾಗಿ ನಿರಂತರ ತಾಳ್ಮೆಯ ಕಾಯುವಿಕೆಯ ಜೀವನ ಶೈಲಿಯನ್ನು ರೂಢಿಸಿಕೊಂಡಿದ್ದರು. ತಮ್ಮ ಧಾರ್ಮಿಕ ಹಾಗೂ ವೃತ್ತಿ ಬದುಕಿನಲ್ಲಿ ಆಚರಿಸುತ್ತಿದ್ದ ನಿರ್ದಿಷ್ಟ ನಿಯಮಗಳ ವ್ರತಾಚರಣೆಗಳು, ಅವನ್ನು ನಡೆಸಬೇಕಾದ ಕಾಲದಲ್ಲಿ ಅನುಸರಿಸಬೇಕಾದ ಕಟ್ಟಳೆಗಳು, ಸೇವಿಸಬೇಕಾದ ಆಹಾರ, ಅದರ ತಯಾರಿಯ ಕ್ರಮ ಇತ್ಯಾದಿ. ಆಯಾ ಪ್ರದೇಶದಲ್ಲಿ ಆಯಾ ಕಾಲಕ್ಕೆ ಲಭ್ಯವಿರುವ ಆಹಾರ ಸಾಮಗ್ರಿಗಳನ್ನು ಅಲ್ಲಲ್ಲಿನ ಹವಾಮಾನಕ್ಕೆ ಒಗ್ಗತಕ್ಕ, ದೈಹಿಕ ಮಾನಸಿಕ ಆರೋಗ್ಯದ ಅಗತ್ಯಕ್ಕೆ ಅನುಕೂಲವಾಗುವಂತೆ ಬಳಸುವ ರೀತಿಯಲ್ಲಿ ನಿರ್ದಿಷ್ಟತೆ ರೂಪುಗೊಂಡಿರುವುದನ್ನು ಗಮನಿಸಬಹುದು. ಇವೆಲ್ಲ ಅವರ ಮಾನಸಿಕ ನಿಯಂತ್ರಣದಲ್ಲಿ ಸಾಕಷ್ಟು ಸಹಾಯ ಮಾಡಿವೆ. ಮನಸ್ಸನ್ನು ನಾವು ಹತೋಟಿಯಲ್ಲಿಡದೆ ಹೋದರೆ ಪ್ರಕೃತಿಯೇ ಆ ಕೆಲಸವನ್ನು ಮಾಡುತ್ತದೆ. ಎಲ್ಲವೂ ಮಿತಿಮೀರಿತು ಎನ್ನುವಾಗ ಅದು ಕಾರ್ಯಪ್ರವೃತ್ತವಾಗುತ್ತದೆ ಮತ್ತು ತಾನಾಗಿಯೇ ನಮ್ಮನ್ನು ನಿಯಂತ್ರಿಸುತ್ತದೆ. ಈ ನಿಯಂತ್ರಕ ಶಕ್ತಿಯೇ ನಮ್ಮ ಊಹೆಯನ್ನು ಮೀರಿದ ಪ್ರಾಕೃತಿಕ ವಿಕೋಪಗಳು ಹಾಗೂ ಇನ್ನೂ ನಾಮಕರಣಗೊಳ್ಳಬೇಕಿರುವ ಕಾಯಿಲೆಗಳನ್ನು ಸೃಷ್ಟಿಸುತ್ತದೆ. ಅತಿವೇಗವಾಗಿ ಮುಂದುವರಿದಿರುವ ತಂತ್ರಜ್ಞಾನವಾಗಲಿ, ವೈದ್ಯ ವಿಜ್ಞಾನವಾಗಲಿ ಇವನ್ನು ಮುಂಚಿತವಾಗಿ ಕಂಡುಕೊಳ್ಳುವುದಕ್ಕಾಗಲಿ, ಸಂಭವಿಸದಂತೆ ತಡೆಯುವುದಕ್ಕಾಗಲಿ ಸಾಧ್ಯವಾಗಿಲ್ಲ. ಇವೇ ನಮಗೆ ಸತ್ಯದರ್ಶನ ಮಾಡಿಸುತ್ತವೆ. ಜನಸಂಖ್ಯೆ, ಸವಲತ್ತುಗಳು, ಎದುರಾಗುತ್ತಿರುವ ಆಮಿಷಗಳು ಮಿತವಾಗಿದ್ದ ಕಾಲದಲ್ಲೇ ಮನಸ್ಸನ್ನು ಹತೋಟಿಯಲ್ಲಿಡಲಾಗದೆ ಎಂಥೆಂಥ ಅವಾಂತರಗಳು ನಡೆದು ಹೋಗಿವೆ. ಈಗಂತೂ ಅದು ಅಸಾಧ್ಯ ಎನ್ನುವ ಸ್ಥಿತಿಗೆ ತಲುಪಿದೆ. ಏನನ್ನೇ ಆಗಲಿ ನೋಡಬೇಕು ಗೌರವದ ದೃಷ್ಟಿಯಲ್ಲಿ, ಕೇಳಬೇಕು ಭಕ್ತಿಭಾವದಲ್ಲಿ, ಆಘ್ರಾಣಿಸಬೇಕು ಆರಾಧನೆಯ ರೀತಿಯಲ್ಲಿ, ತಿನ್ನಬೇಕು ಪ್ರಮಾಣದ ಅರಿವಿನಲ್ಲಿ, ಮುಟ್ಟಬೇಕು ಘನತೆಯಲ್ಲಿ. ಒಟ್ಟಿನಲ್ಲಿ ಗಾಂಧಿಯವರೆಂದಂತೆ ಕೆಟ್ಟದನ್ನು ನೋಡಬೇಡ, ಕೇಳಬೇಡ, ಆಡಬೇಡ ಎಂಬ ಹತೋಟಿ ಮನಸ್ಸಿನ ಮೇಲಿದ್ದರೆ ಸಾಕು, ಜಗತ್ತು ಕ್ರೌರ್ಯದ ಸೋಂಕಿಲ್ಲದೆ ಅರಳಬಲ್ಲದು, ಸುಂದರವಾಗಬಲ್ಲದು.
1: ಇದುವರೆಗೆ ಡಾಕ್ಟರ್ ಶೈಲಾ ಯು ಅವರಿಂದ ಚಿಂತನ ಕೇಳಿದಿರಿ.

ವಿದ್ಯೆಯೊಂದಿಗೆ ಆದರ್ಶ ಗುಣಗಳು ಬರದಿದ್ದರೆ ನಾವು ಓದಿಯೂ ವ್ಯರ್ಥ ಎಂದಿದ್ದಾರೆ ಪ್ರೇಮ್ಚಂದ್. ಜಗತ್ತು ಎನ್ನುವುದು ನಮ್ಮನ್ನು ನಾವು ಗಟ್ಟಿಗೊಳಿಸಲೆಂದೇ ಇರುವ ವ್ಯಾಯಾಮ ಶಾಲೆ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಹತ್ತು ಗಂಟೆಗೆ ಸಿಎಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೋತೃಗಳ ಎಸ್ಎಂಎಸ್ಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಹನ್ನೊಂದು ಗಂಟೆಗೆ ವನಿತಾ ವಾಣಿ, ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘ ಮಂಗಳೂರು ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ರಮೇಶ್ನಾಥ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ, ಮೊಣಕಾಲಿನ ಶಸ್ತ್ರಚಿಕಿತ್ಸೆಯ ಕುರಿತು ಶ್ಯಾಮಲ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಪ್ರಸ್ತುತಪಡಿಸುತ್ತಾರೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಚಿಕಿತ್ಸಾತ್ಮಕ ಯೋಗದ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ಈ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ ಕೇಳುವಿರಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸ್ವರ ಮಾಧುರ್ಯದಲ್ಲಿ ಶ್ರೀರಕ್ಷಾ ಅರವಿಂದ್ ಅವರು ಹಾಡಿರುವ ವಚನಗಳು. ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ ಇಪ್ಪತ್ತೇಳನೆಯ ಸಂಚಿಕೆ, ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಸ್ತುತಿ ಪೂರ್ಣಿಮಾ ಸತೀಶ್ ಆಚಾರ್ಯ ಕಾವಳಪಡೂರು. ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:40 ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ. 9:20 ಹಿಂದಿ ಚಿತ್ರಗೀತೆಗಳು.

ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಯುವವಾಣಿ ಶರಣ್ಯತಂತ್ರಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ಗೌತಮ್ ಪಿಜಿ ಭಟ್ ವಯಲಿನ್, ಬಿಎಸ್ ಕಿಶನ್ ಮೃದಂಗ, ಬಳಿಕ ಸಂಪತ್ ಎಸ್ಬಿ ಅವರಿಂದ ದೇವರ ನಾಮಗಳನ್ನು ಕೇಳುವಿರಿ, ಪಕ್ಕವಾದ್ಯದಲ್ಲಿ ಮೌನೀಶ್ ಕುಮಾರ್ ಛಾವಣಿ ಹಾರ್ಮೋನಿಯಂ, ತಬಲಾ ಗೌತಂಬಿ, ಆ ಬಳಿಕ ಅಪೂರ್ವ ಕಾರಂತ್ ಅವರಿಂದ ಕವನ ವಾಚನ ಕೇಳಬಹುದು. 5:30 ಹಿಂದಿ ಪಾಠ, ಗುರುಗಳು ವೃಂದಾ ಎಸ್ ಕುಮಾರ್, ವಿದ್ಯಾರ್ಥಿಗಳು ಲಕ್ಷ್ಮೀ ಕಂಚುಗಾರ್ ಹಾಗೂ ಇಂದಿರಾ ಕಂಚುಗಾರ್. ಹಿಂದಿ ಚಿತ್ರಗೀತೆಗಳು 5:45, ಭಕ್ತಿಗೀತೆಗಳು 6:10, 6:30 ಜಿಲ್ಲಾ ವಾರ್ತಾಪತ್ರ. ಸಾಯಂಕಾಲ 6:50 ಕೃಷಿ ರಂಗದಲ್ಲಿ ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಮತ್ತು ಕೊಯ್ಲು, ಈ ಕುರಿತು ಪೂಗ ಸಿರಿದೋಟಿ ತಂಡದ ಮುಖ್ಯಸ್ಥರಾದ ಶ್ರೀ ನಂದನ ಕುಂಜಿಹಿತ್ಲು ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಭಾವಗೀತೆಗಳು, 8:15 ಟುಡೇ ಇನ್ ಪಾರ್ಲಿಮೆಂಟ್. ಈ ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ರಂಜಿನಿ ಶೆಟ್ಟಿ ಅವರಿಂದ ಸಣ್ಣ ಕತೆ ಅಮ್ಮ. 9:15 ಸ್ಪಾಟ್ಲೈಟ್, 9:30 ಹಿಂದಿ ಚಿತ್ರಗೀತೆಗಳು, 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
1: ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದ ನಾನು ಭಾಗೀರಥಿ. ಸೊ ಇಂದು ನಾನು ರೈತರಿಗೆ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಆ ವಿಷಯ ಏನಂದ್ರೆ ಮಣ್ಣಿನ ಪರೀಕ್ಷೆ. ಮಣ್ಣಿನ ಪರೀಕ್ಷೆ ಸ್ವಲ್ಪ ಜನಕ್ಕೆ ರೈತರಿಗೆ ಗೊತ್ತು, ಹೇಗೆ ಯಾವ ಥರ ಮಣ್ಣಿನ ಪರೀಕ್ಷೆ ಮಾಡಿದ್ರೆ ಆ ಥರ ಲಾಭವನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ಜನರಿಗೆ ಗೊತ್ತಿಲ್ಲ, ಅಂದರೆ ಗೊತ್ತಿಲ್ಲ ಅನ್ನೋಕ್ಕಿಂತಲೂ ಗೊತ್ತಿದ್ದು ಅದನ್ನು ಹೇಗೆ ಮಾಡಬೇಕಂತ ಗೊತ್ತಿಲ್ಲ. ಅಂಥ ಜನರ ಆ ಉದ್ದೇಶದಿಂದ ನಾವು ಇವತ್ತು ಈ ರೈತರ ಮಣ್ಣಿನ ಪರೀಕ್ಷೆ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂದರೆ ಈಗ ರೈತರು ಏನು ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಭೂಮಿಯಲ್ಲಿ ಹೋಗಿ ಅಂದರೆ ನಾಲ್ಕು ಕಡೆ ಮೂಲೆಯಲ್ಲಿ ತೆಗೆದುಕೊಳ್ಬೇಕು ಮಣ್ಣನ್ನು. ತೆಗೆದುಕೊಂಡು ಎಲ್ಲಿ ತೆಗೆದುಕೊಳ್ಬಾರ್ದು ಅಂದರೆ ನೀರಾಂಶ ಎಲ್ಲಿ ಇರ್ತೈತಲ್ಲ ಅಲ್ಲಿ ತೆಗೆದುಕೊಳ್ಬಾರ್ದು, ಮತ್ತು ಗಿಡಗಳ ತಳಗೆಡೆ ತೆಗೆದುಕೊಳ್ಬಾರ್ದು, ಬದಿಯಲ್ಲಿ ತೆಗೆದುಕೊಳ್ಬಾರ್ದು. ತಿಪ್ಪೆ ಗೊಬ್ಬರ ಅಂತ ಮಾಡಿರ್ತೀರ ಹೊಲದಲ್ಲಿ, ಅಲ್ಲಿ ಮಾತ್ರ ತೆಗೆದುಕೊಳ್ಬಾರ್ದು. ಅದು ಅದನ್ನು ಬಿಟ್ಟು ಈಗ ನಾವು ಅಂತ ಒಂದು ನಾಲ್ಕೈದು ಮೂಲೆ ಕಡೆಯನ್ನು ತೆಗೆದುಕೊಂಡು ಎಷ್ಟು ಅಡಿ ತಗೋಬೇಕಂದ್ರೆ 1.5 ಅಡಿಯನ್ನು ತೆಗೆದುಕೊಂಡು ಅದನ್ನು ಒಂದು ಚೀಲಲ್ಲಿ ಅಥವಾ ಪ್ಲಾಸ್ಟಿಕ್ ಇರ್ತಾವಲ್ಲ ಅಂಥದ್ದು ಚೀಲಲ್ಲಿ ಹಾಕಿ ಅದನ್ನು ಎಲ್ಲ ಸರ್ಕಲ್ ಥರ ಮಾಡಿ ಆಮೇಲೆ ಅದನ್ನು ಪ್ಲೇಸ್ ಆಕಾರ ಮಾಡಿ ನಿಮ್ಮ ಅಪೋಸಿಟ್ ಇರುವನ್ನು ತೆಗೆದಾಕ್ಬಿಡ್ಬೇಕು. ತೆಗೆದಾಕಿ ಮತ್ತೆ ಮಿಕ್ಸ್ ಮಾಡಬೇಕು, ಮತ್ತೆ ಅದೇ ಥರ ಪ್ಲೇಸ್ ಆಕಾರದಲ್ಲಿ ಮಾಡಿ ಮತ್ತೆ ತೆಗೆದಾಕಿ ಹಂಗೆ 2 ಬಾರಿಯನ್ನು ಮಾಡಿ ಆಮೇಲೆ 500 ಗ್ರಾಮನ್ನು ನಾವು ಒಂದು ಪ್ಲಾಸ್ಟಿಕ್ಕಲ್ಲಿ ಹಾಕಿ ಅದರ ನಿಮ್ಮ ಹೆಸರು, ನಿಮ್ಮ ಜಮೀನನ್ನು ಸರ್ವೆ ನಂಬರು, ಮತ್ತು ಯಾವ ಬೆಳೆಯನ್ನು ಬೆಳೆದಿರಾ, ಹಿಂದೆ ಯಾವ ಬೆಳೆಯನ್ನು ಬೆಳೆದಿದ್ದೀರಾ, ಇನ್ನು ಮುಂದೆ ಯಾವ ಬೆಳೆ ಬೆಳಿಬೇಕಂತ ಅಂದ್ಕೊಂಡಿರಾ ಅದನ್ನು ಬರೆದು ದಿನಾಂಕವನ್ನು ಹಾಕಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಸಮೀಪದಲ್ಲಿರುವ KVK ರೈತ ಕೇಂದ್ರ ಸಂಪರ್ಕ ಹಾಗೂ ರೈತ ಕೇಂದ್ರ ಇಲಾಖೆಗಳ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಇಂಥ ಎಲ್ಲ ಕಡೆಯಲ್ಲಿ ಮಣ್ಣಿನ ಪರೀಕ್ಷೆ ಮಾಡ್ತಿದ್ದಾರೆ. ಇದು ಮಾಡೋದು ಉದ್ದೇಶ ಏನಪ್ಪ ಅಂದರೆ ನಿಮ್ಮ ಭೂಮಿಯಲ್ಲಿ ನೋಡು, ಒಬ್ಬರು ರೈತರು ಹೇಳ್ತಿರ್ತಾರೆ ನಾ ಎಲ್ಲ ತಂದೇನಿ, ಸರಿಯಾಗಿ ಸೀಡ್ ಬೀಜ ತಂದೇನಿ, ಸರಿಯಾಗಿ ಸೀಡ್ಲಿಂಗ್ಸ್ ತಂದೇನಿ ಅಂದರೆ ಸಸ್ಯಗಳನ್ನು ತಂದೇನಿ, ಬಟ್ ಸರಿಯಾಗಿ ನಂಗೆ ಬೆಳೆ ಬರ್ತಾ ಇಲ್ಲ ಅಂದರೆ ಆದಾಯ ಬರ್ತಾ ಇಲ್ಲ. ಏನು ಸಮಸ್ಯೆ ಐತಿ? ಸಮಸ್ಯೆ ನಾವು ಹಾಕೋದ್ರಾಗ ಸಮಸ್ಯೆ ಇಲ್ಲ. ಫಸ್ಟ್ ನಾವು ಅಲ್ಲಿ ಮಣ್ಣಿನಿಂದನೇ ನಮ್ಮ ಎಲ್ಲ ಸಿಗ್ತದೆ ಅಂದಮೇಲೆ ಮಣ್ಣಿನ ನಾವು ಪರೀಕ್ಷೆ ಮಾಡಿಸ್ಬೇಕು. ಉದಾಹರಣೆಗೆ ಈ ಮನುಷ್ಯಗೆ ಆರಾಮಿರಲ್ಲ, ಅವ ಎಲ್ಲಿ ಯಾರ ಕಡೆ ಹೋಗ್ತಾನೆ, ಡಾಕ್ಟರ್ ಕಡೆ ಹೋಗ್ತಾನೆ. ಹಾಗೆ ಮಣ್ಣಿಗೂ ಸಮಸ್ಯೆಗಳು ಇರ್ತವೆ, ಅದನ್ನು ನಾವು ಎಲ್ಲಿ ಚೆಕ್ ಮಾಡಿಸ್ಬೇಕು? ಮಣ್ಣಿನ ಪರೀಕ್ಷೆ ಅಂದರೆ ಲ್ಯಾಬ್ರೇಟರಿ ಕಡೆಯಲ್ಲಿ ಚೆಕ್ ಮಾಡಿಸ್ಬೇಕು ಅಂದರೆ ಹಿಂಗೆ KVK ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಅದನ್ನು ಚೆಕ್ ಮಾಡಿಸ್ಬೇಕಾಗ್ತದೆ. ವರ್ಷದಲ್ಲಿ ಒಂದ್ಸತಿ ಯಾರು ಮಾಡಿಸಲೇಬೇಕು. ಜನ ಅದನ್ನ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಏ ಇಲ್ಲ ಬಿಡು ಅಂತ ರೈತರು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಹಂಗೆ ಮಾಡಬೇಡಿ, ಅದರಿಂದ ನುಕ್ಸಾನ ಆಗೋದು ನಿಮಗೆ. ಸೊ ಅದನ್ನು ತಪ್ಪದೇ ನೀವೇನು ಮಾಡಿರಿ, ಹೋಗಿ ರೈತ ಸಂಪರ್ಕ ಕೇಂದ್ರ 150 ರೂಪಾಯಿ ತಗೋತಾರೆ ಒಂದು ಸಾಯಿಲ್ ಟೆಸ್ಟನ್ನು ಮಾಡೋಕ್ಕೆ, ಮಣ್ಣಿನ ಪರೀಕ್ಷೆ ಮಾಡೋಕ್ಕೆ 150 ರೂಪಾಯಿ ತಗೋತಾರೆ. ಈ ಥರ ನೀವೇನು ಮಾಡಬೇಕಂದ್ರೆ ಸಮೀಪ ಇದ್ದಲ್ಲಿ ಹೋಗಿ ಮಣ್ಣಿನ ಪರೀಕ್ಷೆ ಮಾಡಿಸ್ರಿ, ಅದರಿಂದ ನಿಮಗೆ ಒಳ್ಳೇದು. ಯಾವುದು ಫರ್ಟಿಲೈಸರ್ಸ್ ರಾಸಾಯನಿಕ ಕಡಿಮೆ ಐತಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದ್ರ ಮೇಲೆ ನೀವೇನು ಮಾಡ್ತೀರಾ, ಅದು ಯಾವುದು ಕಡಿಮೆ ಐತಲ್ಲ ಅದನ್ನು ನೀವು ಅಪ್ಲೈ ಮಾಡಬೇಕಾಗ್ತದೆ. ಸೊ ಈ ಥರ ನೀವು ಮಾಡಿದ್ರೆ ನಿಮ್ಗೆ ಲಾಭ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಬಾಂಧವರೇ, ಇದನ್ನು ಮಾತ್ರ ನೀವು ಮಾಡಲೇಬೇಕು, ಮಣ್ಣಿನ ಪರೀಕ್ಷೆ ಮಾಡಿಸ್ರಿ, ಅಂದಾಗ ನಿಮಗೆ ಇಳುವರಿ ಜಾಸ್ತಿ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975047853 7975047853. ಧನ್ಯವಾದಗಳು.
2: ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ. ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
0: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
3: ಆಕಾಶವಾಣಿ ಮಂಗಳೂರು.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಲಿವರ್ ಕಾಯಿಲೆಗಳಲ್ಲಿ ಆಯುರ್ವೇದದ ಪಾತ್ರ. ಪ್ರಸ್ತುತಿ ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ.
1: ಲಿವರ್ ಎಂಬುದು ಮಾನವನ ದೇಹದ ಒಂದು ಅತ್ಯಂತ ಪ್ರಮುಖವಾದ ಅಂಗ ಅಂತ ನಾವು ಹೇಳ್ತೇವೆ. ಇದನ್ನು ನಾವು ದೇಹದ ಒಂದು ಶಕ್ತಿ ಕೇಂದ್ರ ಅಂತಲೂ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇದು ದೇಹದ ಶುದ್ಧೀಕರಣ ಕೇಂದ್ರವಾಗಿ ಕೆಲಸ ಮಾಡ್ತದೆ. ಶರೀರದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಕ್ರಿಯೆ ಇರ್ಬೋದು, ಅಥವಾ ಆಹಾರದ ಜೀರ್ಣ ಪ್ರಕ್ರಿಯೆಗೆ ಬೇಕಾದಂಥ ಪಿತ್ತದ ಉತ್ಪಾದನೆ ಇರ್ಬೋದು, ವಿಶೇಷವಾಗಿ ಕೊಬ್ಬನ್ನು ಜೀರ್ಣ ಮಾಡುವಂಥ ಕ್ರಿಯೆಯನ್ನು ಈ ಲಿವರ್ ಅಂಗವು ಮಾಡ್ತದೆ. ಇನ್ನು ಮುಖ್ಯವಾಗಿ ದೇಹಕ್ಕೆ ಸೇರಿಕೊಂಡಿರುವ ವಿಷ ವಸ್ತುಗಳು, ಉದಾಹರಣೆಗೆ ಮದ್ಯ ಇರ್ಬೋದು ಅಥವಾ ಔಷಧಿಗಳ ಅವಶೇಷಗಳಿರ್ಬೋದು, ಮತ್ತು ಸೇವಿಸುವಂಥ ಆಹಾರ ಇದರಲ್ಲಿರುವಂಥ ವಿಷ ಪದಾರ್ಥಗಳಿರ್ಬೋದು, ಸೊ ಇದನ್ನು ದೇಹದಿಂದ ಹೊರ ಹಾಕ್ಲಿಕ್ಕೋಸ್ಕರ ಲಿವರ್ ಸಹಾಯವನ್ನು ಮಾಡ್ತದೆ. ಇನ್ನು ದೇಹಕ್ಕೆ ಬೇಕಾಗುವಂಥ ಶಕ್ತಿ ಅಥವಾ ಎನರ್ಜಿ ಅಂತ ನಾವೇನು ಹೇಳ್ತೇವೆ, ಅದನ್ನು ಕೂಡ ಗ್ಲೈಕೋಜನ್ ರೂಪದಲ್ಲಿ ಲಿವರ್ನಲ್ಲಿ ಶೇಖರಣೆ ಆಗ್ತದೆ. ಸೊ ಹೀಗೆ ಹತ್ತು ಹಲವು ಕಾರ್ಯವೈಖರಿಯನ್ನು ಲಿವರ್ ಮಾಡ್ತಾ ಹೋಗ್ತದೆ. ಹಾಗಾಗಿ ಯಕೃತ್ನ ಆರೋಗ್ಯಕ್ಕೆ ನಾವು ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಕಾಗ್ತದೆ. ಆಯುರ್ವೇದದ ಪ್ರಕಾರ ಯಾವುದೇ ದೈಹಿಕ ಕಾಯಿಲೆಗಳನ್ನು ನಾವು ತ್ರಿದೋಷ ಅಂದರೆ ವಾತ, ಪಿತ್ತ ಅಥವಾ ಕಫಗಳು, ಈ ಒಂದು ಮೂರು ತ್ರಿದೋಷಗಳನ್ನು ಮೂಲವಾಗಿಟ್ಟುಕೊಂಡು ಅರ್ಥೈಸಿಕೊಂಡು ಮತ್ತು ಅದಕ್ಕೆ ಬೇಕಾದಂತಹ ಚಿಕಿತ್ಸೆಗಳನ್ನು ನಾವು ನಿರ್ಧರಿಸಿಕೊಳ್ತೇವೆ. ಸೊ ಹಾಗೆಯೇ ಲಿವರ್ ಸಮಸ್ಯೆಗಳು ಬಂದಾಗ ತ್ರಿದೋಷಗಳಲ್ಲಿ ಪಿತ್ತದೋಷಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಗಳನ್ನು ನೀಡ್ತೇವೆ. ಯಾಕೆ ಅಂತ ಹೇಳಿದರೆ ಪಿತ್ತದ ಮೂಲ ಸ್ಥಾನ ಮತ್ತು ಉತ್ಪಾದನೆ ಲಿವರ್ನಲ್ಲಿ ಆಗ್ತದೆ. ಸೊ ಮತ್ತು ಲಿವರ್ನ ಯಾವುದೇ ಕಾರ್ಯ ವೈಫಲ್ಯಗಳು ಬಂದಾಗ ಅದಕ್ಕೆ ಮೂಲ ಕಾರಣ ಪಿತ್ತ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಾಗಿ ಪಿತ್ತದೋಷವನ್ನು ವ್ಯತ್ಯಯ ಮಾಡುವಂಥ ವಸ್ತುಗಳು ಅಂತ ಹೇಳಿದರೆ ಮದ್ಯಪಾನ ಇರ್ಬೋದು, ಉಪ್ಪು ಖಾರ ಅಥವಾ ಅತಿ ಹುಳಿ ಮಸಾಲೆಗಳಿರುವಂಥ ಆಹಾರಗಳಿರ್ಬೋದು, ಬೊಜ್ಜು ಹೆಚ್ಚಿಸುವಂಥ ಆಹಾರಗಳಿರ್ಬೋದು, ಜೀರ್ಣಶಕ್ತಿಯ ಏರುಪೇರಾಗುವಂಥದ್ದು, ಮಲಬದ್ಧತೆ, ನಿದ್ರಾಹೀನತೆ, ಅತಿ ಚಿಂತೆ ಮಾಡುವಂಥದ್ದು, ಅತಿ ಕೋಪ ಮಾಡಿಕೊಳ್ಳುವಂಥದ್ದು, ಈ ಎಲ್ಲ ಕಾರಣಗಳಿಂದ ಕೂಡ ಪಿತ್ತದ ವ್ಯತ್ಯಯ ಆಗುವಂಥ ಚಾನ್ಸಸ್ಗಳಿರ್ತದೆ. ಸೊ ಈ ಪಿತ್ತದ ವ್ಯತ್ಯಯ ಮುಂದುವರಿದಾಗ ಇದು ಲಿವರ್ನ ಸಮಸ್ಯೆಗಳಿಗೆ ಎಡೆ ಮಾಡಿ ಕೊಡ್ತದೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಲಿವರ್ನ ಕಾಯಿಲೆಗಳು ಉತ್ಪತ್ತಿ ಆಗ್ತದೆ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಲಿವರ್ ಕಾಯಿಲೆಗಳಲ್ಲಿ ಆಯುರ್ವೇದದ ಪಾತ್ರ. ಪ್ರಸ್ತುತಿ ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು ಕೇಳಿ ರೈತರಿಗೆ ಸಲಹೆ.
1: ಹಾಲು ಒಂದು ಸಮತೋಲನದ ಆಹಾರ. ಅದರಲ್ಲಿರುವ ಆಹಾರ ಘಟಕಗಳು ವಿಶಿಷ್ಟವಾಗಿವೆ. ಅದರಲ್ಲಿರುವ ಸಸಾರಜನಕ ಅಂದರೆ ಕೇಸಿನ್, ಪಿಷ್ಟ, ಲ್ಯಾಕ್ಟೋಸ್ ಹಾಗೂ ಕೊಬ್ಬು ಇವು ಬೇರೆ ಯಾವುದೇ ಆಹಾರ ಪದಾರ್ಥಗಳಲ್ಲಿ ದೊರೆಯುವುದಿಲ್ಲ. ಹಾಲು, ಮೊಸರು, ಮಜ್ಜಿಗೆಯಲ್ಲಿರುವಂತಹ ಲ್ಯಾಕ್ಟಿಕ್ ಆಮ್ಲ ಪಚನಕ್ರಿಯೆ ಹಾಗೂ ಪಚನವಾದ ಆಹಾರವನ್ನು ದೇಹವು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಜೊತೆಗೆ ಬೇಡವಾದ ಸೂಕ್ಷ್ಮಾಣುಜೀವಿಗಳು ಅಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತದೆ. ಹಾಲಿನಲ್ಲಿರುವ ಸಸಾರಜನಕ ಲವಣಗಳು ಹಾಗೂ ಜೀವಸತ್ವಗಳು ಹೆಚ್ಚಿನ ಪ್ರಮಾಣ ಹಾಗೂ ಗುಣಧರ್ಮದಲ್ಲಿ ದೇಹಕ್ಕೆ ಒಳ್ಳೆಯದಾಗಿ ಸೇರುತ್ತವೆ. ಪ್ರತಿ 100 ಮಿಲಿಲೀಟರ್ ಆಕಳ ಹಾಲಿನಲ್ಲಿ 75 ಕಿಲೋ ಕ್ಯಾಲೋರಿ ಹಾಗೂ ಎಮ್ಮೆಯ ಹಾಲಿನಲ್ಲಿ 100 ಕಿಲೋ ಕ್ಯಾಲೋರಿ ಶಕ್ತಿ ಇದೆ.

0: ಆದ್ದರಿಂದ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಹಾಲು ಒಂದು ಸಂಪೂರ್ಣ ಆಹಾರ. ಕೆಲವರಿಗೆ ಹಾಲಿನಲ್ಲಿರುವ ಲ್ಯಾಕ್ಟೋಸನ್ನು ಪಚನಗೊಳಿಸುವ ಶಕ್ತಿ ಕಡಿಮೆ ಇರುತ್ತದೆ. ಅಂಥವರು ಹಾಲಿನಲ್ಲಿ ನೀರನ್ನು ಬೆರೆಸಿ ಅಥವಾ ಇತರ ಆಹಾರದ ಜೊತೆ ಹಾಲಿನ ಉತ್ಪನ್ನಗಳನ್ನು ಸೇರಿಸುವುದು ಒಳ್ಳೆಯದು. ಶುದ್ಧ ಹಾಲಿನ ಉತ್ಪಾದನೆ ಮಾಡಲು ರೈತರು ಹಾಲು ಹಿಂಡುವ ದನಗಳಿಗೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗ ಇರದಂತೆ ನೋಡಿಕೊಳ್ಳಬೇಕು. ಹಾಲು ಹಿಂಡುವ ಮೊದಲು ದನಗಳ ಮೈ ಹಾಗೂ ಕಟ್ಟುವ ಜಾಗವನ್ನು ಶುಚಿಗೊಳಿಸಿ ತೊಳೆಯಬೇಕು. ಹಾಲು ಹಿಂಡುವ ಪೂರ್ವದಲ್ಲಿ ಕೆಚ್ಚಲನ್ನು ಬಿಸಿ ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ಹಾಲನ್ನು ಪೂರ್ಣ ಮುಷ್ಟಿ ಪದ್ಧತಿ ಅಥವಾ ಮಿಷಿನ್ನಿಂದ 7 ರಿಂದ 8 ನಿಮಿಷದಲ್ಲಿ ಪೂರ್ತಿಯಾಗಿ ಹಿಂಡುವುದು ಒಳ್ಳೆಯದು. ಮೊದಲಿನ ಕೆಲವು ಹನಿಗಳನ್ನು ಪಾತ್ರೆಯಲ್ಲಿ ಹಿಡಿಯಬಾರದು. ಹಾಲನ್ನು ಹಿಂಡುವಾಗ ದನಗಳಿಗೆ ಹೆದರಿಕೆ ಉಂಟಾಗುವಂತೆ ಮಾಡುವುದು ಒಳ್ಳೆಯದಲ್ಲ. ಹಾಲನ್ನು ಶೇಖರಿಸಿ ಸಂಗ್ರಹಿಸುವ ಪಾತ್ರೆಗಳನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸಬಾರದು. ಹಾಲಿನ ಪಾತ್ರೆಗಳನ್ನು ಡಿಟರ್ಜೆಂಟ್ ಹಾಕಿ ಬಿಸಿನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ಹಾಲು ಹಿಂಡಿದ ಕೂಡಲೇ ಮಾರಾಟ ಮಾಡಬೇಕು ಅಥವಾ ಕುದಿಸಿ ಆರಿಸಿ ತಂಪಾದ ವಾತಾವರಣದಲ್ಲಿ ಇಡಬೇಕು. ಹಾಲನ್ನು ಪೂರ್ತಿಯಾಗಿ ಹಿಂಡಿದ ಮೇಲೆ ಕೆಚ್ಚಲನ್ನು ಬಿಸಿನೀರಿನಿಂದ ಚೆನ್ನಾಗಿ ತೊಳೆದು ಒರೆಸಬೇಕು. ಸಾಮಾನ್ಯವಾಗಿ ಹಾಲನ್ನು ಪಾಶ್ಚರೀಕರಣ ಮಾಡಿ ಸಂಗ್ರಹಿಸಲಾಗುತ್ತದೆ. ಹಾಲಿನ ಗುಣಧರ್ಮ ವಾತಾವರಣದ ಉಷ್ಣಾಂಶದ ಮೇಲೆ ಹಾಗೂ ಅದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಮೇಲೆ ಅವಲಂಬಿತವಾಗಿದೆ. ಕೆಡದ ಹಾಗೆ ಅದನ್ನು ಬಹಳ ಹೊತ್ತು ಇಡಲು ಸೂಕ್ಷ್ಮಾಣುಗಳನ್ನು ನಾಶಪಡಿಸಿ ಹಾಲನ್ನು ಪಾಶ್ಚರೀಕರಣಗೊಳಿಸಿ ತಂಪಾಗಿ ಇಡಲಾಗುತ್ತದೆ. ಸುವಾಸಿತ ಹಾಲು, ಮೊಸರು, ಮಜ್ಜಿಗೆ, ಲಸ್ಸಿ, ಖೋವಾ, ಬೆಣ್ಣೆ, ಗಿಣ್ಣು, ಶ್ರೀಖಂಡ, ಐಸ್ ಕ್ರೀಂ, ಸಿಹಿ ತಿಂಡಿ ಇತ್ಯಾದಿಗಳನ್ನು ತಯಾರಿಸಿ ಬಳಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಸಾಯಂಕಾಲ 6:50 ಕೃಷಿ ರಂಗದಲ್ಲಿ ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಮತ್ತು ಕೊಯ್ಲು ಈ ಕುರಿತು ಪೂಕ ಸಿರಿದೋಟಿ ತಂಡದ ಮುಖ್ಯಸ್ಥರಾದ ಶ್ರೀ ನಂದನ ಕುಂಜಿಹಿತ್ಲು ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಬಳಿಕ ಕೃಷಿ ಮಾಹಿತಿ ಕೇಳಬಹುದು.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪ್ರಿಯ ಕೇಳುಗರೇ, ಇಂದು 11 ಗಂಟೆಗೆ ವನಿತಾವಾಣಿಯಲ್ಲಿ ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘ ಮಂಗಳೂರು ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಗತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರೀಕ್ಷಾ ಪರಿಷ್ಕಾರಾರ್ಥಂ ಉಚ್ಚಸ್ತರೀಯ ಕಾರ್ಯಬಲಸ್ಯ ನಿರ್ಮಾಣಸ್ಯ ಘೋಷಣಾಂ ಕೃತವಾನ್. ಅಸ್ಯ ಕಾರ್ಯಬಲಸ್ಯ ಅಧ್ಯಕ್ಷತಾಂ ವಿಖ್ಯಾತಃ ಪ್ರೌದ್ಯೋಗಿಕಿ ವಿಶೇಷಜ್ಞಃ ನಂದನ್ ನಿಲೇಕಣಿ ಕರಿಷ್ಯತಿ. ಅಸ್ಮಿನ್ ಕಾರ್ಯಬಲೆ ಐಬಿ ಇತ್ಯಸ್ಯ ಪೂರ್ವ ನಿದೇಶಕಃ ತಪನ ಡೇಕಾ, ಪೂರ್ವ ಇಸ್ರೋ ಅಧ್ಯಕ್ಷಃ ಎಸ್ ಸೋಮನಾಥಃ, ಐಐಟಿ ಚೆನ್ನೈ ಇತ್ಯಸ್ಯ ಪೂರ್ವ ನಿದೇಶಕಃ ವಿ ಕಾಮಕೋಟಿಃ, ಪೂರ್ವ ಶಿಕ್ಷಾ ಸಚಿವ ಅನಿತಾ ಕರವಾಲಃ ತಥಾ ಆಪೂರ್ತಿ ಶೃಂಖಲಾ ಪ್ರಬಂಧನ ವಿಶೇಷಜ್ಞಃ ಅಮಿತಲಾಲ್.

0: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
1: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ಆಕಾಶವಾಣಿ ಮಂಗಳೂರು. ಸಮಯ 7:02 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ.

0: ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶಬಾಂಧವರು ಖಾದಿ, ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. ವೋಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ವಸ್ತ್ರಕುಟಿ ಕೈಮಗ್ಗ ಹಾಗೂ ಖಾದಿ ವಸ್ತ್ರಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಕೈಮಗ್ಗ ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರಕುಟಿಯಲ್ಲಿ 4 ಖಾದಿ ಹಾಗೂ ಕೈಮಗ್ಗ ನೇಕಾರರ 25 ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ಧಪಡಿಸಿ ದೇಶ ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
2: ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನ್ಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನು ಇಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018 8 ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಶಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಈಗಿನ ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈ ಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30 ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಟಿಜಿ ಉಪಾಧ್ಯಾಯ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ

0: ರಾಷ್ಟೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ ಟಿಜಿ ಉಪಾಧ್ಯೆ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ ಟಿಜಿ ಉಪಾಧ್ಯೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ತಿಂಗಳ 27ರಿಂದ ಆಗಸ್ಟ್ 2ರವರೆಗೆ ನಡೆಯಲು ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆಯ ವಿಷಯ, 7 ದಿನ ನಡೆಯಲು ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35ಕ್ಕೂ ಹೆಚ್ಚು ದೇಶಗಳು ಪಾರ್ಟಿಸಿಪೆಂಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋರ್ಪಡೆ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರು, ಅವರು ಕೂಡ ಇದ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಫಸ್ಟ್ ಟೈಮ್ 1987 ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಅಸಿಸ್ಟೆಂಟ್ ರೆಫರಿ ಆಗಿ ಕೆಲಸ ಮಾಡಿದ್ದೇನೆ.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ದವಾಯಿತು. ಜುಲೈ 27, 1939 ದೇಶಿ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ, ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದ್ದು ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3ನೇ ಅತಿದೊಡ್ಡ ಕೆರೆಯಾಗಿದ್ದು ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ, ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ 1,000 ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸಂಗೀತ ಕಟ್ಟಿಯವರು.

ಎಂಎಸ್ ಶೀಲಾ ಹಾಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಬಾಬಾ ಓ ಬೆಳಕೆ ಕರುಣಿಸಿ ಇಳಿನೆಲಕೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಎಲ್ಲಿ ಹುಟ್ಟಿತೋ ಎಲ್ಲಿ ಮುಟ್ಟಿತೋ ಈ ಅನಂತ ದಾರಿ, ಮಡಿಕೇರಿ ನಾಗೇಂದ್ರ ಅವರು ಹಾಡಿರುವ ಬಿ.ಎ. ಸನದಿ ಅವರ ರಚನೆ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪ್ರಿಯ ಕೇಳುಗರೇ, ಇಂದು 11 ಗಂಟೆಗೆ ವನಿತಾ ವಾಣಿಯಲ್ಲಿ ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘ ಮಂಗಳೂರು ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಹಾಗೆಯೇ 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ರಮೇಶ್ನಾಥ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ಬಳಿಕ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಐಸ್ ಕ್ರೀಂ ಬೇಕೆ, ಐಸ್ ಕ್ರೀಂ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತು. ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಲು ತಂತ್ರಜ್ಞಾನ ತಜ್ಞ ನಂದ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ, ಪರೀಕ್ಷಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವತ್ತ ಕಾರ್ಯಪಡೆ ಗಮನಹರಿಸಲಿದ್ದು, ಅದರ ಶಿಫಾರಸುಗಳ ಆಧಾರದ ಮೇಲೆ ಮುಂದಿನ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸಲು ಶೀಘ್ರವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೇಶದ ಪರೀಕ್ಷಾ ವ್ಯವಸ್ಥೆ ವಿಶ್ವಾಸಾರ್ಹ, ಪಾರದರ್ಶಕ ಹಾಗೂ ತಂತ್ರಜ್ಞಾನದ ಗರಿಷ್ಠ ಬಳಕೆಯನ್ನು ಒಳಗೊಂಡಿರಬೇಕು ಎಂದರು. ಕಾರ್ಯಪಡೆಯಲ್ಲಿ ಗುಪ್ತಚರ ದಳದ ಮಾಜಿ ನಿರ್ದೇಶಕ ತಪ್ಪಂಡೇಕ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಐಐಟಿ ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕಾರ್ವಾಲ್ ಹಾಗೂ ವ್ಯವಸ್ಥಾಪನಾ ತಜ್ಞ ಅಮೃತ್ ಲಾಲ್ ಮೀನಾ ಸದಸ್ಯರಾಗಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ಕಾನೂನು ನಿಯಮಗಳನ್ನು ಒಳಗೊಂಡ ಹೊಸ ಮಸೂದೆಯನ್ನು ಇಂದು ಸಂಸತ್ತಿನಲ್ಲಿ ಮಂಡಿಸಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಾವಿತ್ರ್ಯ ಕಾಪಾಡುವುದು ಹಾಗೂ ಕೋಟ್ಯಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ಸರ್ಕಾರದ ಬದ್ಧತೆಯಾಗಿದೆ ಎಂದು ಅವರು ಪುನರುಚ್ಚರಿಸಿದರು. ಹೊಸ ತಲೆಮಾರಿನ ಭವಿಷ್ಯವನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನಿರಂತರ ಸುಧಾರಣೆಯ ತತ್ವವನ್ನು ಅನುಸರಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ ದೇಶದ ಪರೀಕ್ಷಾ ವ್ಯವಸ್ಥೆಯ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತಿದ್ದು ಹಾಗೂ ಇಂತಹ ಅಪರಾಧ ಎಸಗಲು ಯಾರೂ ಧೈರ್ಯ ಮಾಡದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿಕಸಿತ ಭಾರತ ನಿರ್ಮಿಸುವಲ್ಲಿ ದೇಶದ ಯುವಕರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಯುವಕರು ಅಭಿವೃದ್ಧಿ ಹೊಂದಿದ ಭಾರತದ ಹಿಂದಿನ ಪ್ರೇರಕ ಶಕ್ತಿ ಮಾತ್ರವಲ್ಲದೆ ಅದರ ಅತಿದೊಡ್ಡ ಫಲಾನುಭವಿಗಳು ಕೂಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026ರಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹೊರಗುಳಿದವರಿಗೆ ಆದ್ಯತೆ ನೀಡಲು ಹಾಗೂ ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆದರೂ ಅದು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಕುರಿತಾಗಿ ಮಾತ್ರ ನಡೆಯಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅದನ್ನು ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಲಡಾಖ್ನ ದ್ರಾಸ್ನಲ್ಲಿ ನಡೆದ 27ನೇ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಸಾರ್ವಭೌಮತ್ವದ ವಿರುದ್ದದ ಯಾವುದೇ ದುಷ್ಕೃತ್ಯವು ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರು ಹಾಗೂ ಅವರ ಬೆಂಬಲರಿಗೆ ಭಾರತೀಯ ಸಶಸ್ತ್ರ ಪಡೆಗಳು ನೀಡಿದಂತೆಯೇ ದೃಢ ಮತ್ತು ತಕ್ಕ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ನ ಯಶಸ್ಸು ಪಾಕಿಸ್ತಾನದ ಯಾವುದೇ ದುಸ್ಸಾಹಸಕ್ಕೆ ಅದರ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಭಾರತಕ್ಕಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದರು. ಭಾರತ ನಾವೀನ್ಯತೆ, ಚಿಪ್ ವಿನ್ಯಾಸ ಹಾಗೂ ಅರೆವಾಹಕ ಉತ್ಪಾದನೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸುತ್ತಿದ್ದರೆ ಪಾಕಿಸ್ತಾನ ಒಳನುಸುಳುವಿಕೆ, ಭಯೋತ್ಪಾದನೆ ಮತ್ತು ಆತ್ಮಾಹುತಿ ದಾಳಿಕೋರರನ್ನು ಸೃಷ್ಟಿಸುವುದರಲ್ಲಿ ತೊಡಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ವಿದೇಶಿ ಹೂಡಿಕೆದಾರರು ಜುಲೈ ತಿಂಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಿವ್ವಳ ಖರೀದಿದಾರರಾಗಿ ಹೊರಹೊಮ್ಮಿದ್ದು ಇದುವರೆಗೆ 14,946 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕಳೆದ ವಾರವೊಂದರಲ್ಲಿ ವಿದೇಶಿ ಹೂಡಿಕೆದಾರರು ದೇಶೀಯ ಷೇರು ಮಾರುಕಟ್ಟೆಗೆ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಮಹಿಳೆಯರ 48 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆ

0: ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದೇ ವೇಳೆ ಭಾರತದ ಸಾಲ ಭದ್ರತೆ ಮಾರುಕಟ್ಟೆಯಲ್ಲೂ ವಿದೇಶಿ ಹೂಡಿಕೆದಾರರ ಆಸಕ್ತಿ ಮುಂದುವರೆದಿದೆ. ಜುಲೈ ತಿಂಗಳಲ್ಲಿ ಸಂಪೂರ್ಣ ಪ್ರವೇಶ ಮಾರ್ಗದ ಮೂಲಕ 9,521 ಕೋಟಿ ರೂಪಾಯಿ ಹಾಗೂ ಸಾಮಾನ್ಯ ಮಾರ್ಗದ ಮೂಲಕ 27,391 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಭಾರತದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು 2026 ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಒಟ್ಟು 190 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಸ್ನಾಚ್ನಲ್ಲಿ 85 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022 ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಮೀರಾಬಾಯಿ ಚಾನು ಅವರ ಈ ಸಾಧನೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 60 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 ಕೆಜಿ ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನಾಚ್ನಲ್ಲಿ 121 ಕೆಜಿ ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 ಕಿಲೋಗ್ರಾಂ ಭಾರ ಎತ್ತಿದರು. ಪುರುಷರ 65 ಕೆಜಿ ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಪೈಕಿ ಸ್ನಾಚ್ನಲ್ಲಿ 126 ಕೆಜಿ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 ಕೆಜಿ ಸೇರಿದೆ. ಬಾಕ್ಸಿಂಗ್ನಲ್ಲಿ ಪಾಕಿಸ್ತಾನದ ಸುಮಾಮಾ ರೆಹಮಾನ್ ಅವರನ್ನು ಸೋಲಿಸುವ ಮೂಲಕ ಜದುಮಣಿ ಸಿಂಗ್ ಪುರುಷರ 55 ಕೆಜಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ಮಲಾವಿಯ ಡೆಬೋರೆ ವಿರುದ್ದ ಜಯಗಳಿಸುವ ಮೂಲಕ ಪ್ರೀತಿ ಪವಾರ್ ಮಹಿಳೆಯರ 54 ಕೆಜಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಒಂದು ಚಿನ್ನ, ಎರಡು ಬೆಳ್ಳಿ ಮತ್ತು ಒಂದು ಕಂಚಿನೊಂದಿಗೆ ಭಾರತದ ಪದಕಗಳ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಪ್ಯಾರಾ ಪವರ್ಲಿಫ್ಟರ್ ಜುಂಡು ಕುಮಾರ್ ಸ್ಪರ್ಧೆಯ ಮೊದಲ ದಿನದಂದು ಪುರುಷರ ಹೆವಿ ವೇಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಹರಾರಿಯಲ್ಲಿ ನಿನ್ನೆ ನಡೆದ ಜಿಂಬಾಬ್ವೆ ವಿರುದ್ದದ 3ನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 35 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಸರಣಿಯನ್ನು 3-0 ಅಂತರದಿಂದ ವಶಪಡಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿತು. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ್ದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಮಾಯಾಂಕ್ ಯಾದವ್ 3 ವಿಕೆಟ್ ಮತ್ತು ಯಶ್ ಠಾಕೂರ್ 2 ವಿಕೆಟ್ ಪಡೆದರು. ವೈಭವ್ ಸೂರ್ಯವಂಶಿ ಪಂದ್ಯಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಹಾರ್ಮಸ್ ಜಲಸಂತಿಯಲ್ಲಿ ಸ್ಫೋಟಕ ಸಾಧನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತೈಲ ಸಾಗಣೆ ಹಡಗಿನಲ್ಲಿ ಇಂದು ಸ್ಫೋಟ ಸಂಭವಿಸಿದೆ. ಇರಾನ್ ಅಧಿಕಾರಿಗಳು ನಿಗದಿಪಡಿಸಿದ್ದ ಸಮುದ್ರ ಮಾರ್ಗದಿಂದ ಹಡಗು ದಿಕ್ಕು ಬದಲಿಸಿದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ದ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಂಗಳೂರು ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕಣ್ಣಪ್ಪ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಮಧು ಬಾಲಕೃಷ್ಣ ಅವರು ಹಾಡಿರುವ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸ್ಟೀಫನ್ ದೇವಸ್ಸಿ ಅವರ ಸಂಗೀತವಿದೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಯಜಮಾನ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ರಾಗರಂಜನೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ್ ಪ್ರಭಾತ್ ದೆಹಲಿ ಕೇಂದ್ರದಿಂದ.

ಸೋನು ನಿಗಮ್ ಅವರು ಹಾಡಿರುವ ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿ ವಿ ಪ್ರಕಾಶ್ ಕುಮಾರ್.

ಪ್ರಿಯ ಕೇಳುಗರೇ, ಇದೊಂದು ಪ್ರಕಟಣೆ. ಪದವಿ ಪಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕ ಯುವತಿಯರು ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಮಾಧ್ಯಮದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಉದ್ಯಮವನ್ನು ಸ್ಥಾಪಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 31 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅರ್ಜಿಯನ್ನು ಪಡೆಯಲು ಸಮಾಜ ಕಲ್ಯಾಣ ಇಲಾಖೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ, ಅಂಗಡಿಗುಡ್ಡೆ, ಉರ್ವ ಸ್ಟೋರ್, ಅಶೋಕನಗರ ಇದನ್ನು ಸಂಪರ್ಕಿಸಬಹುದು. ಅಥವಾ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0824245137. ಇನ್ನೊಂದು ದೂರವಾಣಿ ಸಂಖ್ಯೆ 9480840030. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಜಾಕಿ ಚಿತ್ರದ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್ಟವರದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಕಿಚ್ಚ ಹುಚ್ಚ ಚಿತ್ರಕ್ಕಾಗಿ ಕೈಲಾಶ್ ಖೇರ್ ಹಾಗೂ ಪ್ರಿಯದರ್ಶಿನಿ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಮುಂದೆ ಕೇಳಿ ವೀರ ಪರಂಪರೆ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಎಸ್ ನಾರಾಯಣ್ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಾನ ಭಜಾನ ಚಿತ್ರದ ಗೀತೆ. ಸಂಗೀತ ನೀಡಿ ಸಯನೋರಾ ಅವರೊಂದಿಗೆ ಹಾಡಿದ್ದಾರೆ ಜೋಶ್ವಾ ಶ್ರೀಧರ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಎಂಎಸ್ ಶೀಲಾ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಚೆನ್ನವೀರ ಕಣವಿ ಅವರ ರಚನೆ, ನೀಲ ನಿರ್ಮಲದಾಗಸದಿ ನಿಶ್ಚಿಂತನಾಗಿಹ ಚಂದಿರ.

ಎಂಎಸ್ ಶೀಲಾ ಹಾಗೂ ಕೆಎಸ್ ಸುರೇಖ ಅವರು ಹಾಡಿರುವ ಪೂತೀನಾ ಅವರ ರಚನೆ ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೆ.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಂಎಸ್ ಶೀಲಾ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ. ರೆಡಿ ಚಿತ್ರದ ಗೀತೆ ಹಾಡಿದ್ದಾರೆ ತುಳಸಿಕುಮಾರ್ ಹಾಗೂ ಕೆ ನೀಲೇಶ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿದೆ.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಕೆಕೆ ಹಾಗೂ ಸುನಿಧಿ ಚೌಹಾನ್. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪ್ರೀತಮ್. ಚಿತ್ರ ಕಟ್ಟಮೀಟಾ.

ರಾಹತ್ ಫತೇ ಅಲಿ ಖಾನ್ ಹಾಗೂ ಜಯೇಶ್ ಗಾಂಧಿ ಅವರ ಧ್ವನಿಯಲ್ಲಿ ಮಿಲೇಂಗೆ ಮಿಲೇಂಗೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಮೀರ್ ಅವರ ಸಾಹಿತ್ಯಕ್ಕೆ ಹಿಮೇಶ್ ರೇಷಮ್ಯ ಅವರ ಸಂಗೀತವಿತ್ತು. ಪ್ರಿಯ ಕೇಳುಗರೇ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಧೈರ್ಯ ಸಾಹಸ ಪ್ರದರ್ಶಿಸಿದ 6 ರಿಂದ 18 ವರ್ಷದ ಒಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಈ ಪ್ರಕರಣಗಳು 1/8/2025 / 31/7/2026 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರು ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ರು ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ 1,00,000 ರು ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಸಾಲಿನ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಸಂಬಂಧಿಸಿದ ಜಿಲ್ಲೆಯ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಂದ ಪಡೆದು ಭರ್ತಿ ಮಾಡಿದಂತಹ ಅರ್ಜಿಗಳನ್ನು ಸಂಬಂಧಪಟ್ಟ ಜಿಲ್ಲೆಯ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಗೆ ಆಗಸ್ಟ್ 20 ಒಳಗೆ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸಲ್ಲಿಸತಕ್ಕದ್ದು ಎಂದು ಪ್ರಕಟಣೆ ತಿಳಿಸಿದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಏಕ್ ಮೇ ಔರ್ ಏಕ್ ತೂ ಚಿತ್ರದ ಗೀತೆ. ಹಾಡಿದ್ದಾರೆ ಆಶ್ಕಿಂಗ್. ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಅಮಿತ್ ತ್ರಿವೇದಿ ಅವರ ಸಂಗೀತವಿದೆ.

ರಾಣಾ ಮಜುಂದಾರ್ ಹಾಗೂ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ ಕೇಳಿ ಒನ್ಸ್ ಅಪಾನ್ ಅ ಟೈಮ್ ಇನ್ ಮುಂಬೈ ಚಿತ್ರದ ಗೀತೆ. ನೀಲೇಶ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಪ್ರೀತಮ್.

ರಾವನ್ ಚಿತ್ರಕ್ಕಾಗಿ ಅಖಾನ್, ವಿಶಾಲ್ ದದ್ಲಾನಿ ಹಾಗೂ ಶ್ರುತಿ ಪಾಠಕ್ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಕುಮಾರ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ಅವರ ಸಂಗೀತವಿತ್ತು. ಕೊನೆಯಲ್ಲಿ ಕೇಳಿ, KGF ಚಾಪ್ಟರ್ 1 ಚಿತ್ರಕ್ಕಾಗಿ ವಿಜಯಪ್ರಕಾಶ್, ಮೋಹನ್ ಕೃಷ್ಣ ಹಾಗೂ ಸಂತೋಷ್ ವೆಂಕಿ ಅವರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರು ಅವರ ಸಂಗೀತವಿದೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಪ್ರಿಯ ಕೇಳುಗರೇ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
4: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಪ್ರಿಯ ಕೇಳುಗರೇ, ಗಮನಿಸಿ, ಇಂದು 1:30 ಪ್ರಸಾರವಾಗಲಿರುವ ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಪೂರ್ಣಿಮಾ ಸತೀಶ್ ಆಚಾರ್ಯ, ಕಾವಳಪಡೂರು, ಆಕಾಶವಾಣಿ ಮಂಗಳೂರು.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
8: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದೀಗ ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್.

ಕಾರ್ಯಕ್ರಮದ ಮೊದಲ ಸಂದೇಶ ಯಾರದ್ದು, ಯಾವ ಗೀತೆಗಾಗಿ ಅಂತ ನೋಡೋಣ. ನಮಸ್ಕಾರ, ಜಮೀನ್ದಾರು ಚಿತ್ರದಿಂದ ಕಂಡೆನಾ ಕಂಡೆನಾ ಹಾಡನ್ನು ಪ್ರಸಾರ ಮಾಡ್ತೀರಾ? ಅನುಪ್ರಭಾಕರ್ ನಟಿಸಿರುವ ಈ ಹಾಡಿನ ಪ್ರಾರಂಭದಲ್ಲಿ ವೀಣೆಯ ಸ್ವರ ಕೇಳುವುದೇ ಕಿವಿಗಳಿಗೆ ಹಬ್ಬ. ವಿಡಿಯೋ ನೋಡುವುದಕ್ಕಿಂತಲೂ ಕಣ್ಣು ಮುಚ್ಚಿ ರೇಡಿಯೋದಲ್ಲಿ ಕೇಳುವ ಆನಂದ ಹೇಳದಿರದು ಅಂತ ಸದಾನಂದ ನಾಯಕ್ ಮತ್ತು ಅಕ್ಕ ಜಯಶ್ರೀ, ತಂಗಿ ಭಾರತಿ ಬಂಟಕಲ್ಲು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆ ನಮ್ಮ ರೇಡಿಯೋ ಮೂಲಕ ನಿಮಗಾಗಿ

ಅಲ್ಲಿ ಕೇಳುವ ಆನಂದ ಹೇಳದಿರದು ಅಂತ ಸದಾನಂದ ನಾಯಕ್ ಮತ್ತು ಅಕ್ಕ ಜಯಶ್ರೀ, ತಂಗಿ ಭಾರತಿ ಬಂಟಕಲ್ಲು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆ ನಮ್ಮ ರೇಡಿಯೋ ಮೂಲಕ ನಿಮಗಾಗಿ

ಚಿತ್ರ ಹಾಡಿರುವ ಎಸ್ ನಾರಾಯಣ್ ರಚನೆಯ, ಎಂಎಂ ಕೀರವಾಣಿ ಸಂಗೀತ ನೀಡಿರುವ ಸುಮಧುರ ಗೀತೆಯನ್ನು ಸದಾನಂದ ನಾಯಕ್ ಅವರಿಗಾಗಿ ಪ್ರಸಾರ ಮಾಡಿದೆವು. ಇದೀಗ ಮುಂದಿನ ಸಂದೇಶ, ಸುಭಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಕರುಳಿನ ಕೂಗು ಚಿತ್ರದಿಂದ ಬಿದುರಿನ ಕೊಳಲು ಈ ಹಾಡನ್ನು ಪ್ರಸಾರ ಮಾಡಿ. ಚಿತ್ರ ತುಂಬ ಚೆನ್ನಾಗಿದೆ, ಕೆಎಸ್ ಚಿತ್ರಮ್ಮ ಈ ಹಾಡು ತುಂಬ ಚೆನ್ನಾಗಿ ಹಾಡಿದ್ದಾರೆ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಈ ಹಾಡನ್ನು ಪ್ರಸಾರ ಮಾಡಿರಿ ಅಂತ ಸಂದೇಶದಲ್ಲಿ ತಿಳಿಸಿದ್ದಾರೆ. ಚಿತ್ರ ಅವರು ಹಾಡಿರುವ ಹಂಸಲೇಖ, ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ಗೀತೆ ಇದೀಗ.

ಎಸ್ಎಂಎಸ್ ಮೆಲೋರಿಸ್ ಕಾರ್ಯಕ್ರಮದ ಮುಂದಿನ ಸಂದೇಶ ಕಾರ್ಕಳ ತಾಲೂಕು ಕಾಂತರಗೋಳಿಯಿಂದ ವೈ ದಾಮೋದರ ಆಚಾರ್ಯ ಇವರದು. ಇವರಿಗೆ ಬೆಂಕಿಯ ಬಲಿ ಚಿತ್ರದಿಂದ ನಿನ್ನ ನಗುವು ಹೂವಂತೆ ಈ ಹಾಡನ್ನು ಪ್ರಸಾರ ಮಾಡಬೇಕಂತೆ. ಈ ಹಾಡು ನನ್ನ ಮಡದಿಗೆ ತುಂಬಾ ಇಷ್ಟ, ನನ್ನ ಕಾಯಕಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ನನ್ನ ಎಲ್ಲ ಪರಿಸ್ಥಿತಿಯಲ್ಲಿ ಸರಿಸಮವಾಗಿ ಎದುರಿಸುತ್ತಿದ್ದಾರೆ, ಅವಳ ಜನ್ಮದಿನ ಇಂದು, ಈ ದಿನ ಅವಳಿಗಾಗಿ ಈ ಹಾಡು ಅಂತ ವೈ ದಾಮೋದರ ಆಚಾರ್ಯ ಅವರು ಸಂದೇಶದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪುಷ್ಪಾವತಿ ದಾಮೋದರ ಆಚಾರ್ಯ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ಹಾರೈಸಿದ ಬೆಂಕಿಯ ಬಲಿಯ ಚಿತ್ರದಿಂದ ಚಿ ಉದಯಶಂಕರ್ ರಚನೆಯ, ರಾಜನ್ ನಾಗೇಂದ್ರ ಸಂಗೀತ ನೀಡಿರುವ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ ನಿಮಗಾಗಿ.

ದಂಪತಿಗಳು ಸದಾ ನಗು ನಗುತ್ತಲೇ ಇರಿ ಅನ್ನೋದೇ ನಮ್ಮ ಹಾರೈಕೆ. ಇದೀಗ ಮುಂದಿನ ಸಂದೇಶ, ಮಾಂಗಲ್ಯ ಭಾಗ್ಯ ಚಿತ್ರದ ಆಸೆಯ ಭಾವ ಒಲವಿನ ಜೀವ ಗೀತೆಗಾಗಿ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ರಾಜನ್ ನಾಗೇಂದ್ರ ಅವರ ಮಧುರ ಸಂಗೀತ ಹಾಗೂ ಚಿ ಉದಯಶಂಕರ್ ರಚನೆಯ ಈ ಹಾಡು ತುಂಬ ಇಷ್ಟ ಆಗಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಮಧುರ ಕಂಠದಲ್ಲಿ ಈ ಹಾಡು ಕೇಳಲು ಮನಸ್ಸಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಹಾಡಿನ ರಾಗದ ಹಾಗೆ ಇತ್ತೀಚೆಗೆ ಯಕ್ಷಗಾನ ಹಾಡು ಕೂಡ ತುಂಬ ಜನಪ್ರಿಯವಾಗಿದೆ, ಪ್ರಸಾರ ಮಾಡಿರಿ ಅಂತ ಮಂಜುನಾಥ ಕುಂಬ್ಳೆ ಶಾರದಾನಗರ ಗುರುವಾಯನಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆ ನಮ್ಮ ನಿಲಯದಿಂದ

ಕಾರ್ಯಕ್ರಮದ ಕೊನೆಯ ಸಂದೇಶ, ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಬೆಳಗಿನ ವಂದನೆ. ಈ ದಿನ ನಾವು ಕೇಳಲು ಬಯಸುವ ಗೀತೆ ರವಿವರ್ಮ ಚಿತ್ರದಿಂದ ನೆನಪು ನೂರು ಮನದಲ್ಲಿ. ಈ ಹಾಡು ಸೂಪರ್ ಆಗಿದೆ, ಸಿನಿಮಾ ಕೂಡ ಸೂಪರ್ ಆಗಿದೆ. ಮನದಲ್ಲಿ ನೋವು ತುಂಬಿಕೊಂಡಿರುವ ಹುಡುಗಿಯ ಮನಸ್ಸಿನಿಂದ ನೋವನ್ನು ಹೊರತೆಗೆಯುವ ನಾಯಕನ ಪ್ರಯತ್ನ ಈ ಹಾಡಲ್ಲಿ ಇದೆ. ನಾನು ತುಂಬ ಇಷ್ಟಪಡುವ ಹಾಡಿದು, ಅದಕ್ಕಾಗಿ ಈ ಹಾಡನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ರತ್ನಾಕರ ಜಯಲಕ್ಷ್ಮಿ ಮೋನಿಕಾ ಉಗೇಲ್ಬೆಟ್ಟು ಉಪ್ಪೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆ ಇದೀಗ.

ಇಂದಿನ ಎಸ್ಎಂಎಸ್ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳನ್ನೇ ಅಪೇಕ್ಷೆ ಪಟ್ಟು ಸಂದೇಶಗಳನ್ನು ಕಳುಹಿಸಿದ ಎಲ್ಲರಿಗೂ ವಂದನೆಗಳು ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಗಣೇಶ್ ಕುಮಾರ್ ಬೆಟ್ಟಂಪಾಡಿ ಮತ್ತು ಪದ್ಮನಾಭಗೌಡ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘ ಮಂಗಳೂರು, ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಪ್ರೀತಿಯ ನಮಸ್ಕಾರಗಳು. ಜಗದ ಕಶ್ಮಲವನ್ನೆಲ್ಲ ತೊಳೆದು ಹರಿವ ನದಿಯಂತವಳು, ಆಲಿಸುವ ಕಿವಿಯವಳು, ಪಾಲಿಸುವ ಕೈಯವಳು, ನಮ್ಮೆಲ್ಲರ ಅಮ್ಮ. ಅಮ್ಮನ ಇರುವಿಕೆಯ ವಿಶ್ವರೂಪ ದರ್ಶನ ಮಾಡುವ ಹಾಡು ಅವಳು. ರಚನೆ ಶ್ರೀಮತಿ ಯಶೋಧಾ ಮೋಹನ್, ಹಾಡಲಿರುವವರು ಶ್ರೀಮತಿ ಆಕೃತಿ ಭಟ್.
2: ಉತ್ತಲ್ಲಿ ಮೊಳೆತವಳು, ನೆಟ್ಟಲ್ಲಿ ಚಿಗಿತವಳು, ಆ

ಜೀವಗಳ ಹೊತ್ತು ಹೊರಟಿಹಳಾಕೆ ಕನಸಮಿದ್ದು ಮತ್ತದೇ ಬಸಿರೊಳಗೆ ಮುತ್ತಂತ ಜೀವಗಳ ಹೊತ್ತು ಹೊರಟಿಹಳ

0: ದೇವರು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ, ಆದ್ದರಿಂದ ಅಮ್ಮನನ್ನು ಸೃಷ್ಟಿಸಿರುತ್ತಾನೆ. ಇಡೀ ಕುಟುಂಬವನ್ನು ತನ್ನ ಪ್ರೀತಿಯ ಹೆಣಿಗೆಯಲ್ಲಿ ನೇಯುವ ಅಮ್ಮನ ಕಲಾವಂತಿಕೆ, ಜಾಣ್ಮೆ, ಸಮಾಜದೊಳಗಿನ ಅವಳ ಸಾಮರಸ್ಯದ ಗುಟ್ಟನ್ನು ಭಾವನಾತ್ಮಕವಾಗಿ ಶಬ್ದ ರೂಪದಲ್ಲಿ ನಿಮ್ಮ ಮುಂದಿಡಲಿದ್ದಾರೆ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ.
1: ಕೌಟುಂಬಿಕ ತಳಹದಿಯಿಂದ ಸಮಾಜದ ಕಡೆಗೊಂದು ನೋಟ. ಹೆಣ್ಣು ಸಮಾಜದ ಕಣ್ಣು. ಜೀವನದಲ್ಲಿ ಹೆಣ್ಣಿನ ಪಾತ್ರ ವೈವಿಧ್ಯಮಯ. ತಾನು ತಳೆದಿರುವ ಸ್ಥಾನವನ್ನು ಪ್ರೀತಿಯಿಂದ, ಗೌರವದಿಂದ, ನಿಸ್ವಾರ್ಥಳಾಗಿ ನಿಭಾಯಿಸುವ ಅಪ್ರತಿಮ ಶಕ್ತಿದಾತೆ. ಈ ಎಲ್ಲ ಸ್ಥಾನಗಳಲ್ಲಿ ಮಾತೃತ್ವದ ಸ್ಥಾನ ಅತ್ಯಮೂಲ್ಯವಾದುದು. ಅವಿಭಕ್ತ ಕುಟುಂಬದಲ್ಲಿ ಆಕೆ ಎಲ್ಲರಿಗೂ ತಾಯಿ ಸ್ಥಾನದಲ್ಲಿದ್ದು, ಕುಟುಂಬವನ್ನು ಪ್ರೇಮದಿಂದ ಸೌಹಾರ್ದಯುತವಾಗಿ ನಿಭಾಯಿಸುವ ಜಾಣ್ಮೆ ಆಕೆಯಲ್ಲಿದೆ. ಅಂಥ ಕುಟುಂಬದಲ್ಲಿ ಬೆಳೆದ ಬಾಲೆ ಮುಂದೊಂದು ದಿನ ಸಮಾಜದ ಕಣ್ಣಾಗಿ ಮೆರೆಯುವಳು. ಆಕೆ ಬಾಲ್ಯಾವಸ್ಥೆಯಲ್ಲಿಯೇ ಸಮಾಜವನ್ನು ನೋಡುವ, ಪ್ರೀತಿಸುವ ಸಹಬಾಳ್ವೆಯ ಗುಣವನ್ನು ಮೈಗೂಡಿಸುತ್ತಾ ಬೆಳೆಯುತ್ತಾಳೆ. ಕಾರಣ, ಆ ಕುಟುಂಬದ ಹಿರಿಯರು ಕಿರಿಯರನ್ನು ಬೆಳೆಸುವ ರೀತಿ, ತಮ್ಮ ಸಮಾಜದಲ್ಲಿ ಸೌಹಾರ್ದತೆಯಿಂದ ಹೊಂದಿಕೊಂಡು ನಡೆಸುವ ನಡೆ, ಆ ನಡಿಗೆಯಿಂದ ತನ್ನ ಜೀವನದಲ್ಲಿ ಆಗುವ ಪರಿವರ್ತನೆ ರಕ್ತಗತವಾಗಿ ಆ ಹೆಣ್ಣಿನಲ್ಲಿ ಸೇರಿಕೊಳ್ಳುತ್ತದೆ. ಆಕೆ ಸಮಾಜದ ಮುಂದೆ ಓರ್ವ ಮಾದರಿ ಹೆಣ್ಣಾಗಿ ರೂಪುಗೊಳ್ಳಲು ಸಾಧ್ಯ. ಪೀಳಿಗೆಯಿಂದ ಆಕೆಗೆ ಸಮಾಜವನ್ನು ಗೌರವಯುತವಾಗಿ ನಡೆಸುವ, ಬಂದ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸುವ ತಾಳ್ಮೆಯ ಗುಣ ಅವಳನ್ನು ಮುಂದೆ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ತನ್ನ ಪರಿಸರದಲ್ಲಿ ಸಂಕಟ ಸಂಭವಿಸಿದರೂ ಧೃತಿಗೆಡದೆ ಆ ಸಂಕಷ್ಟವನ್ನು ನಿರಾಯಾಸವಾಗಿ ಎದುರಿಸುವ ಗಟ್ಟಿತನ ಬೆಳೆಯುತ್ತದೆ. ಕುಟುಂಬ ಜೀವನ ಆ ಹೆಣ್ಣನ್ನು ಪರಿಪಕ್ವಗೊಳಿಸುತ್ತದೆ. ಆ ಹೆಣ್ಣಿಗೆ ಪರಿಸರವನ್ನು ಪ್ರೀತಿಸುವ, ಪರಿಸರದ ಜನರನ್ನು ಸಂರಕ್ಷಿಸುವ ಹೊಣೆಗಾರಿಕೆ ಬಂದಿರುತ್ತದೆ. ಉದ್ದಟ ಜನರ ಓಲೈಕೆ, ಕುಟುಂಬದ ಸಮಸ್ಯೆಗಳನ್ನು ಸಂತೈಸುವ ಅಮೋಘ ಶಕ್ತಿ ಆ ನಾರಿಯಲ್ಲಿದೆ, ಹಾಗೂ ಅದನ್ನು ಬಳಸಿಕೊಳ್ಳುವ ಚಾಕಚಕ್ಯತೆ ಆಕೆಯಲ್ಲಿರುತ್ತದೆ. ದಾಂಪತ್ಯ ಸಮಸ್ಯೆಗಳು ಕ್ಷುಲ್ಲಕ ಕಾರಣಗಳಿಂದ ಉಂಟಾಗಿ ಇಡೀ ಕುಟುಂಬವನ್ನೇ ತತ್ತರಗೊಳಿಸುತ್ತದೆ. ಮದುವೆಗಳು ಮುರಿದು ಬೀಳುವ ಪ್ರಾರಂಭದ ಸಂದರ್ಭದಲ್ಲೇ ಇಂಥ ಘಟನೆಗಳನ್ನು ಸಹನೆಯಿಂದ ಆಲಿಸಿ ಆ ದಂಪತಿಗಳನ್ನು ಸರಿದಾರಿಗೆ ತಂದು ಆ ಕುಟುಂಬವನ್ನು ರಕ್ಷಿಸುವ ಗಟ್ಟಿತನ ಅವಿಭಕ್ತ ಕುಟುಂಬದಲ್ಲಿ ಬೆಳೆದ ಸಾಮಾಜಿಕ ಕಳಕಳಿಯ ಆ ಮಹಿಳೆಯಿಂದ ಮಾತ್ರ ಸಾಧ್ಯ. ಹಿರಿಯ

0: ನಾಗರಿಕರ ಬವಣೆಯನ್ನು ಅರಿತು ಅವರಿಗೆ ಮನೆಯವರಿಂದಾಗುವ ದೌರ್ಜನ್ಯಗಳನ್ನು ಸಮಾಜಮುಖಿ ಮಹಿಳೆ ಸರಿದಾರಿಗೆ ತರುವಲ್ಲಿ ಸಫಲಳಾಗುತ್ತಾಳೆ. ಗಂಡು ಹೆಣ್ಣಿನ ಪ್ರೇಮ ಪ್ರಸಂಗಗಳಲ್ಲಿ ಆ ಯುವ ಜೋಡಿಗೆ ಹಾಗೂ ಅವರ ಕುಟುಂಬದವರಿಗೆ ಸಾಂತ್ವನ ನೀಡಿ ಸೌಹಾರ್ದತೆಯಿಂದ ಆ ಜೋಡಿಗಳನ್ನು ಒಂದುಗೂಡಿಸುವಲ್ಲಿ ಆ ಮಾತೆ ಪ್ರಮುಖಳಾಗುತ್ತಾಳೆ. ಪತಿ ಯಾ ಪತ್ನಿಯರ ಅನೈತಿಕ ಸಂಬಂಧಗಳು ಬಯಲಿಗೆ ಬಂದಾಗ ಆ ಕುಟುಂಬದಲ್ಲಿ ಆ ಪರಿಸ್ಥಿತಿಯಲ್ಲಿ ಸಂಭವಿಸಬಹುದಾದ ಘೋರ ಆಘಾತವನ್ನು ಸಮಯಕ್ಕೆ ಸರಿಯಾಗಿ ವ್ಯವಹರಿಸಿ ಹಿತವಾಗಿ ತಾಳ್ಮೆಯಿಂದ ಸತಿಪತಿಗಳನ್ನು ಸರಿದಾರಿಗೆ ತರುವಲ್ಲಿ ಯಶಸ್ವಿಯಾಗುವ ಮಾಂತ್ರಿಕತೆ ಕೌಟುಂಬಿಕ ಹಿನ್ನೆಲೆಯಿಂದ ಬಂದ ಸಾಮಾಜಿಕ ಕಳಕಳಿಯಿಂದ ಮಹಿಳೆಯಿಂದ ಮಾತ್ರ ಸಾಧ್ಯ. ಇಂಥ ವಿವಿಧ ರೀತಿಯ ಸಮಸ್ಯೆಗಳನ್ನು ಆ ಸಮಾಜ ಸೇವಕಿ ಸುಲಲಿತವಾಗಿ ಸಮರ್ಥವಾಗಿ ನಿರ್ವಹಿಸುತ್ತಾ ಸಮಾಜದ ಆರೋಗ್ಯಕರ ಬೆಳವಣಿಗೆಯಲ್ಲಿ ತನ್ನ ಜೀವನ ಮುಡಿಪಾಗಿಡುತ್ತಾಳೆ. ಅಂಥ ಧೀಶಕ್ತಿ ಅವಳಲ್ಲಿರುವುದರಿಂದ ಸಾಮಾಜಿಕ ಸಮಸ್ಯೆಗಳನ್ನು ಸುಲಲಿತವಾಗಿ ನಿರ್ವಹಿಸಲು ಸಾಧ್ಯ. ಈ ರೀತಿ ಅವಿಭಕ್ತದಲ್ಲಿ ಕುಟುಂಬದಲ್ಲಿ ಬೆಳೆದ ಬಾಲೆ ಮುಂದೊಂದು ದಿನ ತನ್ನ ಕೌಟುಂಬಿಕ ತಳಹದಿಯಿಂದ ಸಮಾಜದಲ್ಲಿ ನೊಂದ ಸಾವಿರಾರು ಜನರ ಕಣ್ಣೀರರಿಸಲು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ. ಸಮಾಜದ ಆರೋಗ್ಯಕರ ಬೆಳವಣಿಗೆಯಲ್ಲಿ ತನ್ನ ಜೀವನವನ್ನು ಮುಡಿಪಾಗಿಡುತ್ತಾಳೆ. ಸಮಾಜದಲ್ಲಿ ಓರ್ವ ಶ್ರೇಷ್ಠ ಸಮಾಜ ಸೇವಕಿಯಾಗಿ ಗುರುತಿಸುವಂತೆ ತಾನೂ ಬೆಳೆಯುತ್ತಾಳೆ ಹಾಗೂ ಇತರರನ್ನು ಬೆಳಗಿಸುತ್ತಾಳೆ.
1: ರಾಗ ತಾಳ ಲಯವೆನ್ನುವ ತಕ ಧೀಮ್ ತೈ ಎಂಬ ಸಂಸಾರ ರಥದ ಸಾವಿರಾರು ತೊಡಕುಗಳನ್ನು ಮರೆತು ದಿನಂಪ್ರತಿ ಮರುಹುಟ್ಟು ಪಡೆಯುವ ಸಾವಿರಾರು ಗೃಹಿಣಿಯರಲ್ಲಿ ಒಬ್ಬರಾದ ಶ್ರೀಮತಿ ಅರುಣಾ ನಾಗರಾಜ್ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ನಮ್ಮಮ್ಮನ ಕೆಣಕದಿರಿ. ಮೌಲ್ಯಾದರ್ಶದಿ ತುಂಬಿದೆ ಭಾರತಾಂಬೆಯ ಒಡಲು, ಶಾಂತಿ ಸೌಹಾರ್ದಗಳ ಪ್ರೇರಣೆ ನೀಡಲು, ಶಾಂತಿ ಸೌಹಾರ್ದಗಳ ಪ್ರೇರಣೆ ನೀಡಲು. ಕೂಡಿ ಬಾಳುದರಲ್ಲಿದೆ ಅವಳಿಗೆ ನಂಬಿಕೆ, ನೆರೆಹೊರೆಯ ಸುಲಲಿತ ಬಾಂಧವ್ಯ ಆಕೆಯ ಬಯಕೆ, ನೆರೆಹೊರೆಯ ಸುಲಲಿತ ಬಾಂಧವ್ಯ ಆಕೆಯ ಬಯಕೆ. ಈ ನಂಬಿಕೆಯ ದೀವಿಗೆ ಹಿಡಿದು ನಡೆದವಳು ಅವಳು. ಇದಕ್ಕೆ ಘಾಸಿಯಾದಾಗ ಮಾತ್ರ ಆಕೆ ಸಹಿಸಳು. ಅತ್ತದರಿ ಇತ್ತ ಪುಲಿ, ಇದು ಭಾರತೀಯ ಅವಸ್ಥೆ. ಎಲ್ಲವನ್ನೂ ಒಪ್ಪಿಕೊಳ್ಳಲು ಹೋದರೆ ಕೆಡುವುದು ವ್ಯವಸ್ಥೆ. ಸಂಧಿವೆ ತಂತಿಯ ಮೇಲಿನ ನಡಿಗೆ ಹಲವಾರು ವರ್ಷ. ಎಲ್ಲರನ್ನು ಸಂಭಾಳಿಸಿದರೂ ಉಂಡದ್ದು ನೋವಿನ ಸ್ಪರ್ಶ. ಕ್ಷಾತ್ರ ತೇಜತಿ ಮೆರೆದರೂ ಬೇಡ ಆಕೆಗೆ ಮಕ್ಕಳ ಸಾವು ನೋವು. ಜಯಬೇರಿ ಹೊಡೆವ ಧೈರ್ಯವಿದ್ದರೂ ನಷ್ಟ ಹಲವು. ದೇಶದ ಪ್ರಗತಿಯೇ ನಮ್ಮೆಲ್ಲರ ಗುರಿ. ಸಾಧನೆಯ ಹಾದಿಯಲ್ಲಿ ನಡೆಯುವುದೇ ನಮ್ಮ ಪರಿ. ಕಾಯಕ್ಕೆವೇ ಕೈಲಾಸ ಎನ್ನುವುದರಲ್ಲಿದೆ ನಮಗೆ ನಂಬಿಕೆ. ವಿಶ್ವಗುರು ಸ್ಥಾನವ ಅಲಂಕರಿಸುವುದೇ ನಮ್ಮ ಬಯಕೆ.
1: ಒಲೆ ಬದಲಾದರೇನು ಉರಿ ಬದಲಾದೀತೆ ಎಂದು ನುಡಿದ ಕವಯತ್ರಿಯೊಬ್ಬರ ಕವನದ ಸಾಲುಗಳಂತೆ ಅಮ್ಮನೆಂಬ ಒಂದು ಜೀವಿಯು ಹಾದು ಬರುವ ಅಗ್ನಿ ದಿವ್ಯಗಳು ನೂರಾರು. ಈಗ ಕಥಾ ಸಮಯ, ಬದಲಾದ ಕಾಲದಲ್ಲಿ. ಕಥಾ ನಿರೂಪಣೆ ದೇವಿಕಾ ನಾಗೇಶ್, ರಚನೆ ರೂಪಕಲಾ ಆಳ್ವ.
3: ನಂಗೆ ಮೊದಲೇ ಗೊತ್ತಿತ್ತು ಹೀಗೆ ಆಗ್ತದೆ ಅಂತ. ಊರಿಗೆ ಬರ್ತಿದ್ದಾಳೆ ಅಂತ ಗೊತ್ತಾಗಿ ಹಬ್ಬ ಈ ಸಲ ಆದರೂ ಕಲ್ಲುಟ್ಟಿಕೋಲಕ್ಕೆ ಇದ್ದಾಳಲ್ವ ಅಂತ ಎಷ್ಟು ಸಮಾಧಾನ ಆಗಿತ್ತು. ಆದರೆ ಅವಳು ಬಂದ್ಲ, ಅವಳಿಗೆ ಅವಳದ್ದೇ ಕೆಲಸಗಳು ಮುಗಿಬೇಕಲ್ಲ. ಈ ಅಮ್ಮನ ಖುಷಿಗಾದರೂ ಒಂದು ಸಲ ಅಲ್ಲಿ ತನಕ ಬಂದು ಹೋಗ್ತೇನಂತ ಮನಸ್ಸು ಮಾಡಿದ್ಲ
4: ಅಲ್ವೇ ಕಲ್ಲ? ಎಷ್ಟುಂತ ಮಾತಾಡ್ತೀಯೇ, ಈಗ ಅದೆಲ್ಲ ಬೇಕಾ? ಅವಳು ಬಂದದ್ದು ಅವಳ ಕೆಲಸಕ್ಕಲ್ವಾ?
3: ಅವಳ ಕೆಲಸ ಮಾಡಬೇಡಂತ ಹೇಳುವುದಲ್ಲ, ಮಾಡಲಿ. ಆದರೆ ಒಂದು ಗಳಿಗೆ ಪುರುಸತ್ತು ಮಾಡಿಕೊಂಡು ಅಲ್ಲಿ ಇಣುಕಿ ಹೋಗ್ತಿದ್ರೆ ಏನಾಗ್ತಿತ್ತು? ಅಲ್ಲಿ ತರವಾಡಲ್ಲಿ ಇಡೀ ಊರು ಸೇರ್ತದೆ. ಇವಳಿಗೆ ಮಾತ್ರ ಯಾರ ಸಂಬಂಧವೂ ಬೇಡ. ಮಾತೆತ್ತಿದ್ರೆ ಸಾಕು, ನಮ್ಮದೇ ದೊಡ್ಡ ಕುಟುಂಬ ಮನೆ ಎಲ್ಲ ಬೆಂಗಳೂರಲ್ಲಿ ಇದೆ ಅಮ್ಮ, ನೀನೊಮ್ಮೆ ಬಂದು ನೋಡು ಅಂತ ತಮಾಷೆ ಬೇರೆ. ಬೇಕಂತಲೇ ನನ್ನನ್ನು ಕೋಪ ಬರೆಸುದು. ಇಂಥ ಅಹಂಕಾರಕ್ಕೆ ಹೀಗಾಗಿದ್ದು ಭೂತಕ್ಕೆ ಬೆನ್ನು ಹಾಕಿ ಹೋದ್ರೆ ಪರಿಣಾಮ ಇದು.
4: ಏ, ನೀನೊಮ್ಮೆ ಸುಮ್ಮನಿರ್ತೀಯ? ಮಗಳು ಅಲ್ಲಿ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿದ್ದಾಳೆ ಅನ್ನುವ ಬೇಜಾರು ಇಲ್ವಲ್ಲೇ ನಿನಗೆ?

0: ನನಗೆ ಮಗಳಲ್ಲಿ ಪ್ರೀತಿ ಇಲ್ಲ ಅಂತಲ. ಹೌದು ಹೌದು, ನಿಮಗೆ ಮಾತ್ರ ಅವಳು ಮಗಳು, ನಿಮ್ಮೊಬ್ಬರಿಗೆ ಅವಳಲ್ಲಿ ಪ್ರೀತಿ ಇರೋದು. ನಾಳೆ ಮದುವೆ ಆಗ್ಲಿಕ್ಕಿರೋ ಹೆಣ್ಣು ಮಗಳು ಹೀಗೆಲ್ಲ ಬಿದ್ದು ಪೆಟ್ಟು ಮಾಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಇವಳನ್ನು ಮದುವೆ ಆಗ್ತಾರೆ? ಮತ್ತೆ ನೀವು ಗಂಡಸರು, ನಿದೆಲ್ಲ ನಿಮಗೆ ಎಲ್ಲಿ ತಲೆಗೆ ಬರ್ತದೆ?
1: ನಿಮಗೆ ಪ್ರೀತಿ ಇಲ್ಲ ಅಂತಲ್ಲ ಮಾರೈತಿ, ಹೆಚ್ಚು ನಿರೀಕ್ಷೆ ಯಾವತ್ತೂ ಒಳ್ಳೇದಲ್ಲ ಅಂತ. ಹಾಗೆಲ್ಲ ಸುಮ್ಮನೆ ಬೇಡದ ಯೋಚನೆ ಎಲ್ಲ ಮಾಡಬೇಡ, ಏನೂ ಆಗಿರ್ಲಿಕ್ಕಿಲ್ಲ. ಅದಿರಲಿ, ಈಗ ಬೇಗ ಹೊರಡುವ ನಾವು, ಅವಳು ಹುಷಾರಾಗುವವರೆಗೂ ಅಲ್ಲಿಯೇ ಇದ್ದು ಆಮೇಲೆಯೇ ಬರುವ. ಅದಕ್ಕೆ ಬೇಕಾದ್ರನ್ನೆಲ್ಲ ಹೊಂದಿಸ್ಕೋ.
2: ಬೆಳಗ್ಗೆಯೇ ಅರ್ಚಿತಾ ಫೋನ್ ಮಾಡಿದ್ಲು.
0: ಉತ್ತರ ಆಫೀಸ್ ದಾರಿಯಲ್ಲಿ ಸ್ಕೂಟಿ ಸ್ಕಿಡ್ ಆಗಿ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾಳೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ, ಫ್ರಾಕ್ಚರ್ ಆಗಿರಬಹುದೇನೋ ಅಂತ ಸಂಶಯ. ಹಾಗಂತ ಉತ್ತು ಹುಷಾರಾಗೇ ಇದ್ದಾಳೆ. ನೀವೇನು ಚಿಂತೆ ಮಾಡಬೇಡಿ ಅಂಕಲ್, ಇಲ್ಲಿ ನಾವೆಲ್ಲ ಇದ್ದೀವಿ, ವಿಷಯ ಗೊತ್ತಿರಲಿ ಅಂತ ಫೋನ್ ಮಾಡಿದ್ದು ಅಷ್ಟೇ.
2: ಭಾಸ್ಕರನ ಕಾರು ಬೆಂಗಳೂರು ದಾರಿಯನ್ನು ಹಿಡಿದರೆ ಕಲಾವತಿಯ ಯೋಚನೆ ಮಗಳು ಬೆಳೆದು ಬಂದ ದಾರಿಯ ಕಡೆ ಹರಿಯಿತು. ಉತ್ತರ ಡಿಗ್ರಿ ಮುಗಿಸಿದ್ದು ಮಂಗಳೂರಲ್ಲಿ, ಹೈಯರ್ ಸ್ಟಡೀಸ್ ಅಂತ ಬೆಂಗಳೂರು ಸೇರಿ ಒಳ್ಳೆಯ ಕೆಲಸ ಗಿಟ್ಟಿಸಿಕೊಂಡು ಈಗ ಅದಲ್ಲೇ ತಳವೂರಿದ್ದಾಳೆ. ಉತ್ತರಾಗೆ ಸಂಬಂಧಿಗಳಿಗಿಂತ ಸ್ನೇಹಿತರಲ್ಲೇ ಜಾಸ್ತಿ ಆಪ್ತತೆ. ದೈವ ದೇವರು, ಹಬ್ಬ ಹರಿದಿನಗಳೆಂದರೆ ಅಷ್ಟಕ್ಕಷ್ಟೇ.
3: ಅಮ್ಮ, ಮಾಡುವ ಕೆಲಸ ನಮ್ಮ ನಡವಳಿಕೆಗಳು ಸರಿಯಾಗಿದ್ದರೆ ದೇವರು ಯಾವಾಗಲೂ ನಮ್ಮೊಟ್ಟಿಗಿರ್ತಾನೆ. ದಿನಾ ಪೂಜೆ ಮಾಡಬೇಕಂದಿಲ್ಲ.
2: ಕಲಾವತಿಗೆ ಮಗಳು ತನ್ನಂತಿಲ್ಲ ಎನ್ನುವುದೇ ದೊಡ್ಡ ವ್ಯಥೆ. ಬಂಧುಗಳೇ ತುಂಬಿಕೊಂಡಿರುವ ಕೂಡು ಕುಟುಂಬದ ಮನೆಗೆ ಬರಲು ಉದಾಸೀನ ತೋರಿಸುವ ಮಗಳ ಮೇಲೆ ತೀರದ ಅಸಹನೆ.
3: ಯಾರಮ್ಮ ಬಂಧುಗಳು? ಅವರನ್ನು ಇವರು, ಇವರನ್ನು ಅವರು, ಬೆನ್ನ ಹಿಂದಿಂದ ಆಡಿಕೊಳ್ಳೋದು ಬಿಟ್ಟರೆ ಬೇರೆ ಏನಿದೆ ಕೆಲಸ ಅವರಿಗೆ? ನೋಡಮ್ಮ, ಇಂಥ ಗಾಸಿಪ್ ಎಲ್ಲ ನನಗೆ ಇಷ್ಟ ಆಗಲ್ಲ. ನಾವು ನಮ್ಮ ಫ್ರೆಂಡ್ಸ್ ಈ ರೀತಿ ಒಂದಿನೂ ಮಾತಾಡಲ್ಲ, ಗೊತ್ತಾ?
1: ಏನು ಕಲಾ, ಬಹಳ ಯೋಚನೆ ಮಾಡ್ತಿದ್ದೀಯಾ?
0: ಅಲ್ಲ ನೋಡಿ, ಬೆಂಗಳೂರಲ್ಲಿ ಅಷ್ಟೊಂದು ಸಂಬಂಧಿಗಳಿದ್ದಾರೆ, ಮಾಮು ಕುಟುಂಬ, ಸಣ್ಣಕ್ಕೆ ಮಕ್ಕಳು, ಅತ್ತಿಗೆ ಮಕ್ಕಳು, ಒಬ್ಬರ ಇಬ್ಬರ, ಇವಳು ಒಬ್ಬರ ಕನೆಕ್ಷನ್ನು ಇಟ್ಟುಕೊಂಡಿಲ್ಲ. ಈಗ ನೋಡಿ ಏನಾಯ್ತು ಅಂತ. ಈಗ ಸಂಬಂಧ ಹುಡುಕಿಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಸಹಾಯ ಕೇಳಲಿಕ್ಕೆ ಆಗ್ತದಾ?
1: ಅದೆಲ್ಲ ಈಗ ಯಾಕೆ? ಉತ್ತರ ಯಾರಲ್ಲಿ ಸಂಬಂಧ ಇಟ್ಕೊಂಡಿಲ್ಲ? ಬಾಯಿ ತುಂಬ ಮಲ್ಲಮ್ಮ, ಮಾಮು ಅಂತ ಗೌರವದಿಂದಲೇ ಕರೆಯೋದು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ವಾ? ಬಂಧುಗಳ ಬಗ್ಗೆ ಅವಳು ಹೇಳಿದ್ದು ನೆನಪಿಲ್ವಾ ನಿನಗೆ? ಅದರಲ್ಲಿ ಏನಾದರೂ ತಪ್ಪುಂಟ?
2: ಕಲಾವತಿಗೆ ಆ ದಿನ ಉತ್ತರ ಹೇಳಿದ ಮಾತುಗಳು ನೆನಪಿಗೆ ಬಂತು.
3: ಅಲ್ಲಮ್ಮ, ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಬಂಧುಗಳು ಅಂತ ಎಷ್ಟೊಂದು ಜನ ಉಂಡು ತಿಂದು ಹೋಗ್ತಿದ್ರು. ಆದರೆ ನಾನೀಗ ಬೆಂಗಳೂರಿಗೆ ಹೋಗಿ 6 ವರ್ಷ, ಯಾರೊಬ್ಬರೂ ನನ್ನ ಕರೆದು ಕೇಳಿಲ್ಲ. ನನಗೆ ಏನೇ ಹೆಲ್ಪ್ ಬೇಕಿದ್ರೂ ಸಿಗೋದು ನನ್ನ ಫ್ರೆಂಡ್ಸ್. ಊರಿಗೆ ಬರೋದಿದ್ರೆ ಅಣ್ಣನವರ ಕಾರಲ್ಲಾದರೆ ಬಾ, ಗೆಳೆಯರ ಜೊತೆ ಬರಬೇಡ ಅಂತ ದೊಡ್ಡದಾಗಿ ಎಚ್ಚರಿಸ್ತೀಯಲ್ಲ. ನಿಜವಾಗ್ಲೂ ಯಾರು ಅಣ್ಣಂದಿರು ಅನ್ನೋದು ನಿಮಗೆ ಅರ್ಥನೇ ಆಗಲ್ಲಮ್ಮ. ನಂಗೆ ಗೊತ್ತು, ನಿಮಗೆ ಯಾರಾದರೂ ಏನಾದರೂ ಹೇಳಿಯಾರು ಅನ್ನೋ ಭಯ.
0: ಏನೇ, ಅವರು ಕರೀಲಿಲ್ಲ ಅಂದ ತಕ್ಷಣ ಪ್ರೀತಿ ಇಲ್ಲ ಅಂತಾನಾ? ಕರೆಯೋಕೆ ಮರ್ತಿರಬಹುದು, ಅಥವಾ ಮನೆಯೊಳಲ್ವಾ, ಕರೆಯೋದು ಎಂಥದ್ದಕ್ಕೆ ಅಂತ ಇರಬಹುದು. ಸಿಕ್ಕಿದಾಗ ಒಮ್ಮೆ ಬಾ ಅಂತ ಹೇಳ್ತಾರಲ್ವಾ, ಅಷ್ಟು ಸಾಲ್ದ? ನಿಮಗೆ ಒಮ್ಮೆ ಅಣ್ಣಂದಿರ ಮನೆಗೆ ಹೋದರೆ ಏನಂತೆ? ಸುಮ್ಮನೆ ಒಂದು ಅಡ್ಡಿ ಹೇಳುದು, ಊರಲ್ಲೇ ಯಾವುದಕ್ಕೂ ಪುರುಸೊತ್ತು ಸಿಗದವಳು ನೀನು.
3: ಈ ಅಮ್ಮನಿಗೆ ಯಾವಾಗ ಇದೆಲ್ಲ ಅರ್ಥ ಆಗುತ್ತೋ? ಸ್ವಾಭಿಮಾನ ಎಂಬುದೇ ಇಲ್ಲ ಇವರಿಗೆ. ಯಾಕಿಲ್ಲ, ಈ ವಿಷಯದಲ್ಲಿ ಮಾತ್ರ ಹೀಗೆ ರಕ್ತ ಸಂಬಂಧದ ಮೋಹ. ಬ್ಲಡ್ ಈಸ್ ಥಿಕ್ಕರ್ ದನ್ ವಾಟರ್ ಅಂತಾರಲ್ಲ, ಹಾಗೆ. ಅವರು ಏನು ತಪ್ಪು ಮಾಡಿದ್ರೂ ತಪ್ಪು ಅಂತ ಅನ್ಸೋದೇ ಇಲ್ಲ ಇವರಿಗೆ.
2: ಕಾರು ಸಕಲೇಶ್ಪುರ ತಲುಪಿದಾಗ ಗಕ್ಕನೆ ನಿಂತಿದ್ದು. ಪಕ್ಕದ ಹೋಟೆಲಲ್ಲಿ ಊಟಕ್ಕೆ ಆರ್ಡರ್ ಕೊಟ್ಟ ಭಾಸ್ಕರಿಗೆ ಮಗಳು ನೆನಪಾಗಿ ಕಲಾಳೊಡನೆ ಹಂಚಿಕೊಂಡ.
1: ಪಾಪ, ಸದಾ ಲವಲವಿಕೆಯಿಂದ ಓಡಾಡೋ ಹುಡುಗಿ, ಇನ್ನು ಎಷ್ಟು ತಿಂಗಳು ಮಲಗಿದಲ್ಲೇ ಇರಬೇಕಾಗ್ತದೋ ಏನೋ. ಯಾರು ಅವಳನ್ನು ಅಷ್ಟು ಸಮಯ ನೋಡ್ಕೊಳ್ಳುವವರು? ಅವಳ ಊಟ ತಿಂಡಿಗೆಲ್ಲ ಏನು ವ್ಯವಸ್ಥೆ ಮಾಡೋದು ಕಲಾ?
0: ನಿಜ ನೀವು ಹೇಳೋದು. ಅಲ್ಲಿ ನಾವು ಎಷ್ಟು ದಿನ ಅಂತ ಇರೋದು? ಹೆಚ್ಚೆಂದ್ರೆ 1 ತಿಂಗಳು ಕೂತ್ಕೊಳ್ಳಬಹುದು. ಮತ್ತೆ ಆಗ್ತದ? ಒಂದು ಕೆಲಸ ಮಾಡುವ, ಅವಳನ್ನು ಊರಿಗೆ ಕರ್ಕೊಂಡು ಬರುವ, ಆಗ್ದಾ? ನನಗೂ ಆ ಸಣ್ಣ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡಿಕೊಂಡು ಇರಲಿಕ್ಕೆ ಕಷ್ಟವೇ.
1: ಮನೆಗೆ ಕರ್ಕೊಂಡು ಬಂದರೆ ನಿಮ್ಮ ತಾಯಿ ಮಗಳ ಚರ್ಚೆ ಜಗಳ ಮುಗಿಲಿಕ್ಕೆ ಇಲ್ಲ.
0: ಹೌದು ಗೊತ್ತು, ನೀವು ಚಿಂತಿಸಬೇಡಿ, ಇನ್ನು ಮುಂದೆ ಹಾಗಾಗದ ಹಾಗೆ ನೋಡಿಕೊಳ್ತೇನೆ.
2: ಇದರಲ್ಲಿ ಕಲಾಳ ತಪ್ಪೇನೂ ಇಲ್ಲ, ಕೂಡು ಕುಟುಂಬದ ಸಂಸ್ಕಾರಯುತ ಪರಿಸರದಲ್ಲಿ ಬೆಳೆದವಳು ಅವಳು. ತನ್ನ ಭಾವನೆಗಳನ್ನು ಅದುಮಿಟ್ಟು ಇತರರ ಮರ್ಜಿಗೆ ರಾಜಿ ಮಾಡಿಕೊಂಡು ಬದುಕು

0: ಸಿಕ್ಕಿದ ಜೀವ ಅವಳದು. ಸಮಾಜದ ಕಣ್ಣಿಗೆ ಭಯಪಡೋ ಅಭ್ಯಾಸ ಆಕೆಯದು. ಮಗಳೆಂದರೆ ಇಷ್ಟವೇ, ಆದರೆ ಮಗಳ ಧೋರಣೆ ಅಮ್ಮನಿಗಿಂತ ಭಿನ್ನವಾದದ್ದು. ಗಂಡು ಹೆಣ್ಣು ಸಮಾನತೆಯ ಭಾವ, ಇಷ್ಟವಾಗದ ವಿಚಾರವನ್ನು ನೇರವಾಗಿಯೇ ಹೇಳುವ ಸ್ವಭಾವ, ಆಕೆಯ ಉಡುಗೆ ತೊಡುಗೆ ತಿರುಗಾಟ ಎಲ್ಲವೂ ಕಲಾಳಿಗೆ ಸಿಟ್ಟು ಬರಿಸುವಂಥದ್ದು. ಜಗಳಕ್ಕೆ ನಾಂದಿಯೂ ಇದೆ. ಫೋನಿನಲ್ಲಿ ಆತ್ಮೀಯವಾಗಿ ಮಾತನಾಡುವ ಇವರು ಮನೆಯಲ್ಲಿ ನಾಯಿ ಬೆಕ್ಕುಗಳಂತೆ ಕಚ್ಚಾಡೋದು ನೋಡಿದರೆ ಆಶ್ಚರ್ಯ ಆಗಬೇಕು. ಅವಳದ್ದು ಸರಿ ಅಂತ ಅವಳು, ಇವಳದ್ದು ಸರಿ ಅಂತ ಇವಳು. ಕಲಾಳ ಅಕ್ಕಂದಿರೆಲ್ಲ ತಮ್ಮ ಮಕ್ಕಳಿಗೆ ಮದುವೆ ಮಾಡಿ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ. ಅದೇ ಕಷ್ಟವಾಗಿರುವುದು ಕಲಾವತಿಗೆ. ಅವರು ಸುಮ್ಮನಿರಬೇಕಲ್ಲ, ದಿನಕ್ಕೊಬ್ಬರು ಫೋನ್ ಮಾಡಿ ಕಲಾವತಿಯ ಮನಸ್ಸನ್ನು ರಾಡಿ ಮಾಡಿಬಿಡ್ತಾರೆ.
1: ಏನು ಕಲಾ, ಉತ್ತರ ಮದುವೆಗೆ ಒಪ್ಕೊಂಡ್ಲ? ಈ ದಿನ ಇನ್ಸ್ಟಾಗ್ರಾಮ್ನಲ್ಲಿ ಮಗ ಅವಳ ಫೋಟೋ ತೋರಿಸಿದ, ಒನ್ ಪೀಸಲ್ಲಿದ್ಲು. ಮೊನ್ನೆ ಫೇಸ್ಬುಕ್ಕಲ್ಲಿ ಒಂದು ಡ್ಯಾನ್ಸ್ ವಿಡಿಯೋ ಹಾಕಿದ್ಲಲ್ಲ, ಹಾಂ ಚೆನ್ನಾಗಿತ್ತು, ಆದರೂ ನಂಗಿಷ್ಟ ಆಗಲಿಲ್ಲ. ಅಂದ ಹಾಗೆ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ವಾ?
0: ಅವರ ಕುತೂಹಲ ವ್ಯಂಗ್ಯ ಅರ್ಥವಾಗದಷ್ಟು ದಡ್ಡಿಯಲ್ಲ ಕಲ. ಇವರಿಗೆ ಅಧಿಕ ಪ್ರಸಂಗ ಅಂತ ಅನ್ನಿಸದಿರುವುದಿಲ್ಲ. ಭಾಸ್ಕರ್ ಕಲಾ ಡೊಂಗ್ಳೂರು ತಲುಪುವಾಗ ಮನೆಯ ಓನರ್ ಪತ್ನಿ ಸುಮಾ ಹೊರಬಂದರು. ಉತ್ತರೆಯ ತಂದೆ ತಾಯಿ ಎಂದು ತಿಳಿಯುತ್ತಲೇ ಗೌರವದಿಂದಲೇ ಮಾತಾಡಿಸಿದ್ರು.
2: ಉತ್ತರ ಆಸ್ಪತ್ರೆಯಲ್ಲೇ ಇದ್ದಾಳೆ, ಹುಷಾರಾಗಿಯೇ ಇದ್ದಾಳೆ, ದೊಡ್ಡ ಪೆಟ್ಟೇನೂ ಆಗಿಲ್ಲ, ತರಚು ಗಾಯ ಅಷ್ಟೇ, ಬ್ಯಾಂಡೇಜ್ ಹಾಕಿದ್ದಾರೆ, ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ಸಂಜೆಯ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂದ್ರಂತೆ ಡಾಕ್ಟ್ರು. ಉತ್ತರ ನಮಗೆ ಮಗಳ ಹಾಗೆ, ಅವಳಿಗೆ ಬಿಡಿ, ಒಳ್ಳೆಯ ಫ್ರೆಂಡ್ ಸರ್ಕಲ್ ಇದೆ, ಅವರೇ ಎಲ್ಲ ನೋಡ್ಕೋತಾರೆ, ಇನ್ನೇನು ಬರ್ಬೋದು, ಬನ್ನಿ. ಉತ್ತರ ಮೊದಲ ಮಹಡಿಯಲ್ಲೇ ಇರೋದು, ಮನೆಯಲ್ಲಿ ಅವಳ ಗೆಳೆಯನ ಅಜ್ಜಿ ಇದ್ದಾರೆ.
0: ಓನರ್ ಮಾತು ಕೇಳಿ ಇಬ್ಬರು ಸಮಾಧಾನದ ನಿಟ್ಟುಸಿರು ಬಿಟ್ಟರು.
3: ಓಹ್, ನೀವು ಇಷ್ಟು ಅರ್ಜೆಂಟಲ್ಲಿ ಬರಬೇಕು ಅಂತ ಇರಲಿಲ್ಲ, ಇಲ್ಲಿ ನಾವೆಲ್ಲ ಇದ್ದೀವಲ್ಲ, ಬನ್ನಿ ಬನ್ನಿ, ರೂಮ್ ತೋರಿಸ್ತೀನಿ. ಇದು ಮಕ್ಕಳ ರೂಮು, ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಆಯ್ತಾ?
4: ನೀವು ಇಲ್ಲಿಗೆ ಆಗಾಗ ಬರ್ತಾ ಇರ್ತೀರ ಅಂತ ಕಾಣ್ತದೆ ಅಲ್ವಾ, ಇಲ್ಲಿ ಹತ್ರದಲ್ಲಿದ್ದೀರಾ?
3: ಇಲ್ಲಪ್ಪ ಇಲ್ಲ, ಇವತ್ತೇ ಬಂದದ್ದು, ನಮ್ದು ಕೋರ್ಮಂಗಲ, ಕಾರ್ತಿಕ್ ನನ್ನ ಮೊಮ್ಮಗ, ಅವನ ಫ್ರೆಂಡ್ಸ್ ನಮಗೆಲ್ಲ ಗೊತ್ತು, ಆಗಾಗೆ ಮನೆಗೆ ಬರ್ತಿರ್ತಾರೆ, ಅವರಿಗೂ ನಾನು ಅಜ್ಜಿಯೇ. ಅವರೆಲ್ಲ ಆಸ್ಪತ್ರೆ ಓಡಾಟದಲ್ಲಿ ಇರ್ತಾರಲ್ವಾ, ಮನೆಯಲ್ಲಿ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಬಂದೆ. ಅಡುಗೆ ಎಲ್ಲ ನಮ್ಮ ಶೈಲಿಯಲ್ಲೇ ಮಾಡಿಟ್ಟಿದ್ದೀನಿ, ಆಯಿತಾ? ಮತ್ತು ಗೀಸರ್ ಹಾಕಿದ್ದೀನಿ, ಸ್ನಾನ ಮಾಡಿ ದಣಿ ವಾರಿಸ್ಕೊಳ್ಳಿ, ಆಯಿತಾ? ಅಷ್ಟರಲ್ಲಿ ಅವರು ಬರ್ತಾರೆ, ಆಯಿತಾ?
0: ತಮ್ಮ ಮನೆ ಎಂಬಂತೆ ಅವರು ನಡ್ಕೊಂಡ ರೀತಿ ಕಲಾವತಿಗೆ ವಿಚಿತ್ರವೆನಿಸಿತು. ವಿಭೂತಿ ಬಳಿದುಕೊಂಡ ಹಿರಿಯ ಮಹಿಳೆ ಅಂಬುಜಮ್ಮನನ್ನು ನೋಡುವಾಗಲೇ ಗೌರವ ಭಾವ ಉಕ್ಕಿ ಬಂತು.
4: ಎಂತಹ ಉದಾರ ಮನಸ್ಸಿನ ಹೆಂಗಸು ಈಕೆ, ಈ ವಯಸ್ಸಿನವರಲ್ಲೂ ಇಷ್ಟೊಂದು ವಿಶಾಲ ಮನೋಭಾವ.
0: ಈಗ ಕಲಾವತಿಗೆ ಹೊಸದೊಂದು ಪ್ರಪಂಚಕ್ಕೆ ಕಾಲಿಟ್ಟಂತ ಅನುಭವ. ಕಾಲಿಂಗ್ ಬೆಲ್ ಸದ್ದು ಕೇಳಿ ಎಲ್ಲರೂ ಬಾಗಿಲ ಬಳಿಗೆ ಬಂದರು. ತಲೆಯಲ್ಲೊಂದು ಪಗಡಿ ಸುತ್ತಿಕೊಂಡ ಹುಡುಗ ಉತ್ತರಾಳನ್ನು ಎತ್ತಿಕೊಂಡು ನಿಂತಿದ್ದ. ಮೆಡಿಸಿನ್ ಕಿಟ್ಟು ಹಿಡಿದುಕೊಂಡು ಇನ್ನೊಬ್ಬ ಹುಡುಗ. ಅರ್ಚಿತಾ ಕೈಯಲ್ಲಿ ಉತ್ತರಾಳ ಬ್ಯಾಗ್, ನೀರಿನ ಬಾಟಲು, ಇನ್ನೊಬ್ಬಳ ಕೈಯಲ್ಲಿ ಫೈಲ್ಸ್ ಕಟ್ಟು. ಎತ್ತಿಕೊಂಡಿದ್ದ ಮಗಳನ್ನು ಕಂಡೊಡನೆ ಇಬ್ಬರ ಕಣ್ಣಲ್ಲೂ ನೀರು ಜಿನುಗಿತು.
5: ಇಲ್ಲ ಆಂಟಿ, ಜಾಸ್ತಿ ಏನು ಪೆಟ್ಟಾಗಿಲ್ಲ, ನೀವೇನು ವರಿ ಮಾಡ್ಕೋಬೇಡಿ, ಅವಳಿಗೆ ಸ್ಟೆಪ್ಸ್ ಹತ್ತೋಕೆ ಕಷ್ಟ ಆಗುತ್ತೆ ಅಂತ ನಾನು ಎತ್ಕೊಂಡಿದ್ದೀನಿ ಅಷ್ಟೇ.
6: ಹೌದಮ್ಮ, ಅಂಥದ್ದೇನು ಆಗಿಲ್ಲ, ಬೇಡ ಅಂದರೂ ಈ ಖುಷ್ ಕೇಳಬೇಕಲ್ಲ.
0: ಎಲ್ಲರೂ ಸೇರಿ ಉತ್ತರಾಳನ್ನು ಅವಳ ಮಂಚದಲ್ಲಿ ಮಲಗಿಸಿದರು.
6: ಅಮ್ಮ, ಇವನು ಕಾರ್ತಿಕ್, ಇವನು ಗಿಲ್ಬರ್ಟ್, ಇವಳು ಅರ್ಚಿತಾ ನನ್ನ ರೂಮ್ಮೇಟ್, ಇವಳು ಮೇರ್ ನನ್ನ ಕಲೀಗ್.
0: ಉತ್ತರೆಯ ಮೆಡಿಸಿನ್ ಎಲ್ಲವನ್ನು ಮೇಜಲ್ಲಿ ಅರ್ಚಿತಾ ಒಪ್ಪವಾಗಿ ಜೋಡಿಸಿದಳು. ತನ್ನ ಕೋಣೆಯನ್ನು ಸರಿಪಡಿಸಿ ಉತ್ತರಾಳ ತಂದೆ ತಾಯಿಗಳಿಗೆ ಇರಲು ವ್ಯವಸ್ಥೆ ಮಾಡಿದಳು. ಕಲಾ ಭಾಸ್ಕರ್ ಹತ್ತಿರ ಯಾವ ಕೆಲಸವನ್ನು ಮಾಡಲು ಬಿಡದೆ ತಾನೇ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಬಂದು ಉತ್ತರಾಳಿಗೆ ಊಟ ಮಾಡಿಸಿ ಮುಖ ತೊಳೆದು ಮಲಗಿಸಿದಳು. ಕಲಾ ಎಷ್ಟೇ ಬೇಡವೆಂದರು,
5: ಅಂಕಲ್ ಆಂಟಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ನನ್ನ ಬೆಡ್ಡಲ್ಲೇ ಮಲ್ಕೊಳ್ಳಿ, ನಾನಿಲ್ಲೇ ಉತ್ತರ ಬಳಿ ನೆಲದಲ್ಲಿ ಮಲ್ಕೋತೀನಿ, ರಾತ್ರಿಗೆ ಅವಳಿಗೆ ಏನು ಬೇಕಿದ್ರೂ ನಾನಿದ್ದೀನಿ, ಬೇಕಿದ್ರೆ ನಾನೇ ನಿಮ್ಮನ್ನು ಕರಿತೀನಿ.
0: ಅಂಬುಜಮ್ಮ ಮೊಮ್ಮಗನೊಡನೆ ಹೊರಟು ನಿಂತರು.
3: ನೋಡಿ, ಏನಾದರೂ ಬೇಕಿದ್ರೆ ಹೇಳಿ ಕಳಿಸಿ, ಸಂಕೋಚ ಏನು ಮಾಡ್ಕೊಳ್ಬೇಡಿ, ಆಯ್ತಾ?
2: ಉತ್ತರ ಸಿ ಯು ಟುಮಾರೋ, ಟೇಕ್ ಕೇರ್, ಬೈ
3: ಬೈ ಎವ್ರಿಬಡಿ,
2: ಬೈ.
5: ಹೇ ನಾನು ಬಂದೆ.
7: ಏಯ್ ನಿಲ್ಲಿ, ನಾನು ಬರ್ತೀನೋ, ರೋಡ್ ಎಂಡ್ ತನಕ ನನಗೆ ಡ್ರಾಪ್ ಕೊಡೋ.
2: ಏಯ್ ನೀನೆಲ್ಲಿಗೆ ಇಷ್ಟೊತ್ತಿನಲ್ಲಿ?
7: ನಾನು ಒಂದು ತಿಂಗಳು ನೈಟ್ ಶಿಫ್ಟ್ ತಗೊಂಡೆ ಕಣೋ, ಬೆಳಿಗ್ಗೆ ಹೊತ್ತು ಉತ್ತರ ಜೊತೆ ನಾನಿರಬಹುದು, ರಾತ್ರಿ ಹೊತ್ತು ಹೇಗೂ ಅರ್ಚು ಇರುತ್ತಾಳಲ್ಲ. ಡೋಂಟ್ ವರಿ, ಆಫೀಸ್ ಕ್ಯಾಬ್ ಬರುತ್ತೆ.
0: ಮಕ್ಕಳ ನಡವಳಿಕೆ ಸಂಭಾಷಣೆ ಕೇಳುತ್ತಿದ್ದ ದಂಪತಿಗಳಿಗೆ ಮಾತೇ ಹೊರಡದೆ

0: ಮೌನವಾಗಿ ಬಿಟ್ಟಿದ್ದರು. ಕಲಾವತಿಗೆ ಮಗಳ ಮಾತು ನೆನಪಿಗೆ ಬಂತು.
1: ಯಾವಾಗ್ಲೂ ಮನಸ್ಸಲ್ಲಿ ಕಲ್ಮಶ ಇಟ್ಕೊಂಡು ನೋಡೋದನ್ನು ಬಿಡಮ್ಮ, ಎಲ್ಲರೂ ಒಂದೇ ತರ ಇರಲ್ಲ, ನಮಗೂ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋಷ್ಟು ಬುದ್ಧಿ ಬಂದಿದೆ. ನಂಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂತ, ಆದರೂ ಈ ಸೊಸೈಟಿಗೋಸ್ಕರ ಹೆದರ್ತೀಯಾ? ನಮ್ಮ ಬದುಕು ನಮ್ಮದು, ಎಲ್ಲರಿಗೂ ಸಿಗೋದು ಒಂದೇ ಜೀವನ, ಆ ಜೀವನನ ಅವರವರ ಇಷ್ಟಕ್ಕೆ ತಕ್ಕಂತೆ ಬದುಕಲಿ ಬಿಡು. ಅದು ತಪ್ಪು ಇದು ತಪ್ಪು ಇದು ಸರಿ ಅನ್ನೋ ರೈಟ್ ನಿನಗೆ ಯಾರು ಕೊಟ್ಟದ್ದು? ಗಂಡು ಹೆಣ್ಣು ಒಟ್ಟಿಗೆ ತಿರುಗಾಡೋದು ಬಿಡು. ನಿಂತ್ರ ತಪ್ಪು ಕೂತ್ರ ತಪ್ಪು, ತಪ್ಪು ಹುಡುಕೋರು ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಾನೇ ಇರ್ತಾರೆ. ನೀನು ಹಾಗೆ ಅಲ್ವಾ, ಬೆಳೆದ್ಮೇಲೆ ಗಂಡು ಹೆಣ್ಣು ಮುಟ್ಟಿ ಮಾತಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಆಗ್ತಿದ್ದೆ.
0: ಪಿಜಿಯಲ್ಲಿದ್ದ ಮೆಹರ್ ಅಲ್ಲೇ ಠಿಕಾಣಿ ಹುಡಿದ್ಲು. ಮುಂದೆ ಪ್ರತಿದಿನ ಹಗಲು ಹೊತ್ತು ಮೆಹರ್, ರಾತ್ರಿ ಡ್ಯೂಟಿ ಅರ್ಚಿತ, ಮಧ್ಯೆ ಮಧ್ಯೆ ಕಾರ್ತಿಕ್, ಖುಷ್ವಂತ್, ಗಿಲ್ಬರ್ಟ್, ಹೀಗೆ ಒಬ್ಬರಲ್ಲದಿದ್ರೆ ಇನ್ನೊಬ್ಬರು ಸ್ನೇಹಿತರು ಬಂದು ಹೋಗ್ತಾನೇ ಇದ್ರು. ಉತ್ತರಾಳ ವೈದ್ಯರ ಭೇಟಿಯ ಸಂಪೂರ್ಣ ಜವಾಬ್ದಾರಿ ಕಾರ್ತಿಕ್ ವಹಿಸಿಕೊಂಡಿದ್ದ. ಭಾಸ್ಕರನಿಗೆ ಮಗಳ ಆಕ್ಸಿಡೆಂಟ್ ವಿಚಾರ ಮರೆತೇ ಹೋದಂತೆ ಖುಷಿಯಾಗಿದ್ರು. ಕಲಾ ಎಲ್ಲರಿಗೂ ಅಡುಗೆ ಉಸ್ತುವಾರಿ ಸಂತೋಷದಿಂದಲೇ ಮಾಡ್ತಿದ್ಲು.
2: ಮಗಳು ಹೇಳಿದ್ದು ನಿಜ, ಎಲ್ಲವೂ ನಮ್ಮ ಮನಸ್ಸಿನಲ್ಲೇ. ಕುಟುಂಬ ಅಂದರೆ ರಕ್ತ ಸಂಬಂಧವೇ ಅಂದುಕೊಳ್ಳುತ್ತಿದ್ದ ನನ್ನ ಯೋಚನೆ ಎಷ್ಟು ಕೀಳು. ಸಂಬಂಧ ಅನಿಸಿಕೊಳ್ಳೋದು ಪರಸ್ಪರ ಪ್ರೀತಿ ಆತ್ಮೀಯತೆ ಇದ್ರೆ ಮಾತ್ರ ಅಲ್ವಾ? ಬಂಧ ಬಿಗಿಯಾಗೋದು ಸುಖ ದುಃಖಗಳಲ್ಲಿ ಒಬ್ಬರಿಗೊಬ್ಬರು ಸಹಾಯಕ್ಕಾಗುವ ಸ್ಪಂದನೆಯಿಂದ ಅಲ್ವಾ? ಮನಸ್ಸಿನಲ್ಲಿ ಕಲ್ಮಶವಿಲ್ಲದ ಸುಂದರ ಭಾವಗಳಲ್ಲಿ ಹುಟ್ಟಿಕೊಂಡ ಸಂಬಂಧಗಳೇ ನಿಜವಾದ ಸಂಬಂಧಗಳು ಎನ್ನುವ ಅವಳ ಮಾತಿನಲ್ಲಿ ಎಷ್ಟು ಸತ್ಯವಿದೆ. ಎಲ್ಲಿಯ ಪಂಜಾಬಿನ ಸಿಖ್ ಹುಡುಗ ಖುಷ್ವಂತ್, ಹೈದರಾಬಾದ್ ಮುಸ್ಲಿಂ ಹುಡುಗಿ ಮೆಹರುನ್ನೀಸಾ, ದೆಹಲಿಯ ಜೈನ್ ಹುಡುಗಿ ಅರ್ಚಿತಾ, ಮಂಗಳೂರಿನ ಗಿಲ್ಬರ್ಟ್, ಮೈಸೂರು ಅಯ್ಯಂಗಾರ್ ಹುಡುಗ ಕಾರ್ತಿಕ್, ಎಲ್ಲರೂ ಯಾವುದೂ ತಮ್ಮದಲ್ಲದ ಊರಲ್ಲಿ ಪರಿಚಿತರಾಗಿ ಸ್ನೇಹಿತರಾದರೂ ಸಹೋದರರಂತೆ ಆಪ್ತವಾಗಿರೋದು ಸಂಬಂಧಕ್ಕೊಂದು ಹೊಸ ಭಾಷ್ಯ ಬರದಂತೆ ಅಲ್ವಾ?
0: ಕಲಾಗೆ ಮಗಳ ಬಾಯಿಂದ ಅಂಬುಜಜ್ಜಿ, ಮಾಮ, ಮಾಮಿ ಅಂತ ಕೇಳುವಾಗ ಬೆಂಗಳೂರೆಂಬ ತರವಾಡು ಮನೆಯ ಕೂಡು ಕುಟುಂಬದಲ್ಲಿರುವಂತೆ ಭಾಸವಾಗುತ್ತದೆ.
2: ನಿಜ, ನಾನೆಷ್ಟು ಹಳೆಯ ಮಾಡಲಾಗಿದ್ದೀನಿ. ಇಂದಿನ ಕಾಲಕ್ಕೆ ಒಪ್ಪುವ ಮಾದರಿ ಅಲ್ಲ ಇದು. ನಾನು ಬದಲಾಗಬೇಕಿದೆ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ, ಅವರ ಭಾವನೆಗಳಿಗೆ ಬೆಲೆ ಕೊಡದೆ, ಅವರ ನೇರದಲ್ಲಿ ಒಂದು ದಿವಸವೂ ಯೋಚಿಸಲೇ ಇಲ್ಲ. ಹೌದು, ಇನ್ನಾದರೂ ಬದಲಾಗಲೇಬೇಕು.
0: ಸಣ್ಣಕ್ಕೆಯ ಫೋನ್.
3: ಹೇ ಕಲಾ, ನಾನು ಬೆಂಗಳೂರಿಗೆ ಶ್ಯಾಮನ ಮನೆಗೆ ಬಂದಿದ್ದೇನೆ. ವಿಷಯ ಗೊತ್ತಾಯಿತು. ಉತ್ತರೀಗ ಹೇಗಿದ್ದಾಳೆ? ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಬಿಡು, ಮಗನಲ್ಲಿ ಮಾತಾಡ್ತೇನೆ ನಾನು.
2: ಅದೆಲ್ಲ ಬೇಡ ಸಣ್ಣಕ್ಕೆ. ಇಲ್ಲೇ ಅವಳ ಸುತ್ತಮುತ್ತ ಸಾಕಷ್ಟು ಅಣ್ಣ ತಂಗಿಯಂದಿರು, ಅಜ್ಜಿ, ಮಾಮ, ಮಾಮಿ ಅಂತ ತುಂಬಿಕೊಂಡಿದ್ದಾರೆ. ಕಾರ್ತಿಕ್, ಗಿಲ್ಬರ್ಟ್, ಖುಷ್ವಂತ್, ಸಾಜಿದ್, ಮೆಹರ್ ಎಲ್ಲರೂ ಅವಳ ಕ್ಲೋಸ್ ಫ್ರೆಂಡ್ಸೇ ಇದ್ದಾರೆ. ಅವರೇ ಎಲ್ಲ ನೋಡ್ಕೊಳ್ತಿದ್ದಾರೆ.
3: ಓ, ಹಾಗಿದ್ರೆ ನಾವೇ ಸಂಜೆ ಆ ಕಡೆ ಬರ್ತೇವೆ.
2: ಬೇಡ ಬೇಡ, ಇಲ್ಲಿ ಇದ್ದವರೇ ಜಾಸ್ತಿ ಆಗಿದ್ದೇವೆ. ಸುಮ್ಮನೆ ಆಕೆಗೂ ಕಿರಿಕಿರಿ. ಇನ್ನೊಮ್ಮೆ ಫೋನ್ ಮಾಡ್ತೇನೆ, ಈಗ ಬ್ಯುಸಿ ಇದ್ದೇನೆ. ಆಯ್ತಾ?
0: ಕಲಾ ಫೋನ್ ಇಟ್ಬಿಟ್ಲು. ಅಕ್ಕ ಅದೇನು ಭಾವಿಸಿದ್ಲು, ಆಕೆಗೆ ಈಗ ಅದು ಬೇಡವಾಗಿತ್ತು. ಬಳಿಯಲ್ಲಿದ್ದ ಉತ್ತರಿಗೆ ಮಾತ್ರ ಅಚ್ಚರಿ. ಬೇಕೆಂದೇ ಫ್ರೆಂಡ್ಸ್ ಹೆಸರನ್ನು ಒತ್ತಿ ಒತ್ತಿ ಹೇಳಿದ್ದು ಇನ್ನೂ ಆಶ್ಚರ್ಯ.
1: ಹೇ, ಇದು ಅಮ್ಮನ ಮಾತಾ? ಅಮ್ಮ, ಏನಮ್ಮ ಹೀಗೆ ಹೇಳಿಬಿಟ್ಟೆ? ಮಲ್ಲಮ್ಮ ಏನೆಂದುಕೊಳ್ಳಲ್ಲ?
2: ಯಾಕೆ, ಏನಂದೆ ನಾನು? ಇದ್ದದನ್ನು ನೇರವಾಗಿ ಹೇಳಿಬಿಟ್ಟೆ ಅಷ್ಟೇ. ಇನ್ನು ಮುಂದೆ ಮಗಳಂತೆ ಅಮ್ಮ.
0: ಕಲಾಳ ಕಣ್ಣು ಅಚಾನಕ್ಕಾಗಿ ಗೋಡೆಯ ಮೇಲಿದ್ದ ಫೋಟೋ ಕಡೆ ತಿರುಗಿತು. ಜಿಸ್ಟ್ ಆಫ್ ಭಗವದ್ಗೀತಾ, ಗೀತೋಪದೇಶದ ಸಾರ. ಮಗಳ ಸಿಲೆಕ್ಷನ್, ಕಲೆಕ್ಷನ್, ಒಪೀನಿಯನ್, ಡಿಸಿಷನ್ ಎಲ್ಲವೂ ಸುಂದರವಾಗಿ ಕಂಡಿತು. ಓದುತ್ತಿದ್ದ ಹಾಗೆಯೇ ಕೊನೆಯ ಸಾಲು, ಚೇಂಜ್ ಇಸ್ ದ ರೂಲ್ ಆಫ್ ನೇಚರ್, ಪರಿವರ್ತನೆಯೇ ಜಗದ ನಿಯಮ. ಕಲಾಳ ಮುಖದಲ್ಲಿ ನಗು, ಜೊತೆಗೆ ಕೃಷ್ಣನು ಮೂಲೆಯಲ್ಲಿ ನಿಂತು ಮುಗುಳ್ನಕ್ಕ ಹಾಗೆ. ಮನದಲ್ಲಿ ಸಂತೃಪ್ತಿ, ಸಮಾಧಾನ ಮೂಡಿ ಮಗಳ ಸಖ್ಯ ಹಿತವೆನಿಸಿತು ಕಲಾಳಿಗೆ.
4: ಇಲ್ಲಿ ಪಾತ್ರಗಳಾಗಿ ತಮ್ಮೆದುರು ತೆರೆದುಕೊಂಡವರು ಬಿಎಂ ರೋಹಿಣಿ, ರಂಜಿನಿ ಶೆಟ್ಟಿ, ಮಂಜುಳಾ ಸುಕುಮಾರ್, ಯಶೋಧಾ ಮೋಹನ್, ಸುಧಾ ನಾಗೇಶ್, ಕವಿತಾ ಪಕ್ಕಳ, ಪೂರ್ವಿ ಶೆಟ್ಟಿ. ಕಾರ್ಯಕ್ರಮದ ನಿರೂಪಣೆ ಕವಿತಾ ಪಕ್ಕಳ. ಎಲ್ಲರಿಗೂ ವಂದನೆಗಳು.
5: ಇದುವರೆಗೆ ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘ ಮಂಗಳೂರು ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.

ಕೇಳುಗರಿ ಗಮನಿಸಿ, ಇಂದು ಮಧ್ಯಾಹ್ನ 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಶ್ರೀರಕ್ಷಾ ಅರವಿಂದ ಹಾಡಿರುವ ವಚನಗಳನ್ನು ಆಲಿಸಬಹುದು. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 2:40 ಕನ್ನಡ ಚಿತ್ರಗೀತೆಗಳು.

0: ಆಕಾಶವಾಣಿ ಮಂಗಳೂರು, ಸಮಯ 11:30 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕದ್ರಿ ರಮೇಶನಾಥ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನವನ್ನು ಆಲಿಸುವಿರಿ. ತವೆಲ್ ಡಿಕೆ ಸುರೇಶ್. ಮೊದಲಿಗೆ ತ್ಯಾಗರಾಜರ ಕೃತಿ ಸಾಮಜ ವರಗಮನ, ಹಿಂದೋಳ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ರಮೇಶನಾಥ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನವನ್ನು ಆಲಿಸುತ್ತಿರುವೆವು. ಇದೀಗ ತ್ಯಾಗರಾಜರ ಮತ್ತೊಂದು ಕೃತಿ ತುಳಸಿದಳ, ಮಾಯಮಾಳವ ಗೌಳರಾಗ, ರೂಪಕ ತಾಳ.

ಇದುವರೆಗೆ ಕದ್ರಿ ರಮೇಶನಾಥ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನವನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನೆಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊಣಕಾಲಿನ ಶಸ್ತ್ರಚಿಕಿತ್ಸೆ ಕುರಿತು ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವ ಅನುಭವದ ಮಾತುಗಳನ್ನು ಆಲಿಸುವಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆಯಾಗಿರುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ. ಕ್ರೀಡಾ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಕೊಲೋಕ್ವಿಯಂ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಭಾಗವಾಗಿ ಫಿಸಿಯೋಥೆರಪಿ ಹಾಗೂ ಕ್ರೀಡಾ ವಿಜ್ಞಾನಕ್ಕೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಇದರಿಂದ ಬೆಂಗಳೂರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ವೈದ್ಯಕೀಯ ಮತ್ತು ಫಿಸಿಯೋಥೆರಪಿ ಭೌತ ಚಿಕಿತ್ಸೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದರು. ಗ್ಲಾಸ್ಗೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿ ಪ್ರಸ್ತುತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಕುಕ್ಕುಟ ಆರಂಭವಾಗಲಿದೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕದ ಲೋಕೇಶ್ ಸತ್ಯನಾಥನ್ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ಈ ಮಧ್ಯಾಹ್ನ 3 ಗಂಟೆಗೆ ಅರ್ಹತಾ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಇಂದಿನಿಂದ ಪ್ಯಾರಾ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಕೆಎಸ್ ಶಿಲ್ಪ F57 ಶಾರ್ಟ್ಪಟ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಯುವ ಕ್ರೀಡಾ ಸಾಧಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಮೇರೆ ಪ್ಯಾರೆ ದೇಶವಾಸಿಯೋ, ಕುಚ್ ಹಿ ದಿನ ಪಹಲೆ ಗ್ಲಾಸ್ಗೋ ಮೇ ಕಾಮನ್ವೆಲ್ತ್ ಗೇಮ್ಸ್ ಶುರು ಹುಯೇ. ಹರ್ ದೇಶವಾಸಿ ಭಾರತೀಯ ದಲ್ ಕೋ ನಿರಂತರ ಅಪ್ನಿ ಶುಭಕಾಮನಾಯೇ ದೇ ರಹಾ ಹೈ. ಉನ್ಕಿ ಕಾಮನಾ ಹೈ ಕಿ ಸಭಿ ಖಿಲಾಡಿ ಔರ್ ಅಥ್ಲೀಟ್ ಬೆಹತರೀನ್ ಪ್ರದರ್ಶನ್ ಕರೇ ಔರ್ ಲೋಗೋ ಕಾ ದಿಲ್ ಭಿ ಜೀತೆ. ಸಾಥಿಯೋ, ಹಮಾರೆ ಯುವಾಓ ನೇ ಹಾಲ್ ಕೆ ದಿನೋ ಮೇ ಸ್ಪೋರ್ಟ್ಸ್ ಮೇ ಕೈ ಶಾನದಾರ್ ಉಪಲಬ್ಧಿಯಾ ಹಾಸಿಲ್ ಕಿ ಹೈ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ಮೇ ಜಪಾನ್ ಓಪನ್ ಕಾ ಖಿತಾಬ್ ಜೀತನೆ ವಾಲಿ ಪಹಲಿ ಭಾರತೀಯ ಬನ್ ಗಯಿ ಹೈ. ಉನ್ಕಿ ಇಸ್ ಉಪಲಬ್ಧಿ ಪರ್ ಪೂರೆ ದೇಶ್ ಕೋ ಗರ್ವ ಹೈ.
0: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಜೂನ್ 30ರಿಂದ ನಿನ್ನೆ ಸಂಜೆ 6 ಗಂಟೆಯವರೆಗೆ ಒಟ್ಟು 10,26,130 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಟ್ಟು 11,90,214 ಜನರಿಗೆ ಮತದಾರ ಗಣತಿ ನಮೂನೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿರುವುದಾಗಿ ಅವರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ 15,05,315 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಅವರು ನಿನ್ನೆ ನಿಧನರಾದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಶಿವಮೊಗ್ಗ ಹೊರವಲಯದ ಹೊಸಹಳ್ಳಿ ತೋಟದಲ್ಲಿ ಜರುಗಲಿದೆ. ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ ಗಾಜನೂರು ಡ್ಯಾಂ ನಿರ್ಮಾಣವು ಅವರ ಶಾಸಕಾವಧಿಯಲ್ಲಿ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಜನ ಮತ್ತು ಜಾನುವಾರುಗಳ ಕುಡಿಯುವ ನೀರು ಪೂರೈಕೆಗೆ ನಾರಾಯಣಪುರ ಜಲಾಶಯದಿಂದ 4.105 TMC ನೀರು ಹರಿಸಲು ಪ್ರಾದೇಶಿಕ ಆಯುಕ್ತರು ಅನುಮೋದನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ 519.12 ಮೀಟರ್ಗೆ ತಲುಪಿದೆ. ಜಲಾಶಯದಲ್ಲಿ 114.896 TMC ನೀರು ಸಂಗ್ರಹವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಾಗೂ ಯಾದಗಿರಿ ಜಿಲ್ಲೆಯ

0: ನಾರಾಯಣಪುರ ಜಲಾಶಯದಿಂದ ನೀರು ಹರಿಬಿಡಲಾಗಿದ್ದು, ಕೃಷ್ಣಾ ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ನಾಳೆಯಿಂದ 3 ದಿನ ಸಂಗೀತೋತ್ಸವ ನಡೆಯಲಿದೆ. ಮಾಜಿ ರಾಷ್ಟ್ರಪತಿ ಹಾಗೂ ಕ್ಷಿಪಣಿ ತಜ್ಞ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಅಬ್ದುಲ್ ಕಲಾಂ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಧರಂ ಸಿಂಗ್ ಅವರು ನಾಡಿಗೆ ನೀಡಿದ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್ ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಕೇಳುತ್ತೀರಿ. ಕೇಳಿ ನೀ ಆಪರೇಷನ್.
2: ಆಪರೇಷನ್ ನೀ ಇದೇನಪ್ಪ ಇದು? ಆಪರೇಷನ್ ಸಿಂಧೂರ ತರಹ ನಮ್ಮ ಕಾಲುಗಳದ್ದು ಒಂದು ಯುದ್ಧವೇನು ಇರಬಹುದು. ಆಪರೇಷನ್ ಎಂದ್ರೇನೆ ಭಯ. ಅದು ದೇಹದ ಯಾವ ಭಾಗಕ್ಕೆ ಆಗಲಿ ಒಂದು ರೀತಿ ಯುದ್ಧವಿದ್ದಂತೆಯೇ. ಈ ಮಂಡಿ ನೋವು ಇಷ್ಟೊಂದು ದೀರ್ಘಕ್ಕೆ ಹೋಗುತ್ತದೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅಷ್ಟೊಂದು ಸೀರಿಯಸ್ ಆಗಿಯೂ ತೆಗೆದುಕೊಂಡಿರಲಿಲ್ಲ. ಏನೋ ವಯೋಮಾನಕ್ಕೆ ತಕ್ಕಂತೆ ಮಂಡಿಗಳಲ್ಲಿ ಸವಕಳಿ ಬಂದು ನೋವಾಗುತ್ತದೆ, ನಡೆಯಲು ಕಷ್ಟವಾಗುತ್ತದೆ ಅಷ್ಟೇ ಅಂದುಕೊಂಡಿದ್ದೆ. ಎಡಗಾಲು ನೀನು ಅಷ್ಟಾದರೂ ನೋವು ಕೊಡುತ್ತಿದ್ದೆ. ನಾನೇನು ಎಂದೂ ನೋವನ್ನುಂಟು ಮಾಡಿಲ್ಲ, ನನ್ನಿಂದ ಯಾವ ತಪ್ಪೂ ಆಗಿಲ್ಲ. ಆದರೂ ನನಗೂ ಆಪರೇಷನ್ ಎಂದರೆ ಅನ್ಯಾಯವಲ್ಲವೇ? ಬಲಗಾಲು ಹೌದು, ಎರಡೂ ಮಂಡಿಗಳಿಗೆ ಆಪರೇಷನ್ ಎಂಬುದು ನಿಶ್ಚಿತವಾಗಿದೆ, ನಿಜ. ನಿನಗೆ ಈಗಲ್ಲದಿದ್ದರೂ ಇನ್ನಾರು ತಿಂಗಳು ಬಿಟ್ಟು ಆಪರೇಷನ್ ಮಾಡೇ ಮಾಡ್ತಿದ್ರು. ಎಡಗಾಲು ಯಾಕೆ? ನನಗೆ ನಿನ್ನ ತರಹ ನೋವೇ ಉಂಟಾಗಿಲ್ಲ, ನನ್ನಿಂದ ಎಂದೂ ನಡೆಗೆ ಅಪಚಾರವಾಗಿಲ್ಲ. ನೀನು ಸೊಟ್ಟೆಗೆ ನಡೆದರೂ ನಾನು ಬ್ಯಾಲೆನ್ಸ್ ಮಾಡಿ ನಡಿಗೆ ಮುಂದೆ ಸಾಗುವಂತೆ ಸಹಕರಿಸುತ್ತಿದ್ದೆ. ನನಗಿದು ಅನ್ಯಾಯವೇ? ಸರಿ ಬಲಗಾಲು, ಅದು ಹಾಗಲ್ಲ. ನಾವಿಬ್ಬರು ಒಂದೇ ಕಾಲಕ್ಕೆ ಹುಟ್ಟಿದವರಲ್ಲವೇ, ಅವಳಿ ಜವಳಿ ಅಂದುಕೋ. ಒಂದು ಕಾಲಿಗಾದದ್ದು ಇನ್ನೊಂದಕ್ಕೂ ಆಗಲೇಬೇಕು. ಎಡಗಾಲು ಹಾಗೇನಾದರೂ ನಿಯಮವಿದೆಯೇ? ಆಗಲಿ ಬಿಡು, ನಿನಗೇನಾಗುತ್ತದೋ ಅದೇ ನನಗೂ ಆಗುತ್ತದೆ. ಅನುಭವಿಸುವುದು ನಮ್ಮ ಹಣೆ ಬರಹವಷ್ಟೇ. ಬಲಗಾಲು ಈ ನೀ ರಿಪ್ಲೇಸ್ಮೆಂಟು ಆಗಬಾರದೆಂದು ನಮ್ಮ ಒಡತಿಯಾದ ಈ ಮೇಡಮ್ ತುಂಬಾ ಪ್ರಯತ್ನ ಪಟ್ರಪ್ಪ. ಈ ಅಲೋಪತಿ ಆಸ್ಪತ್ರೆಯ ಮೆಟ್ಟಿಲನ್ನೇ ತುಳಿದಿರಲಿಲ್ಲ ಅವರು. ಡಾಕ್ಟರ್ ಕಣ್ಣಿಗೆ ಬಿದ್ದರೆ ಸಾಕು, ಎಲ್ಲಿ ಆಪರೇಷನ್ ಅಂತಾರೆ ಎಂದು ದೂರವೇ ಉಳಿದಿದ್ರು. ಎಡಗಾಲು ಹೌದು, ನಾನೂ ಗಮನಿಸಿದ್ದೀನಿ. ಈಗಾಗಲೇ 15-20 ವರ್ಷಗಳಿಂದಲೂ ಈ ಸಮಸ್ಯೆ ಇದ್ದೇ ಇತ್ತು. ಆಯುರ್ವೇದದ ಉಪಚಾರವಂತೂ ಸದಾ ನಡೆದೇ ಇದೆ. ಅದಕ್ಕಿಂತ ಮೊದಲು ನಮ್ಮ ಬಗ್ಗೆ ಸ್ವಲ್ಪನಾದರೂ ಯೋಚಿಸಬೇಕಿತ್ತಲ್ಲವೇ? ಇಡೀ ದೇಹದ ಭಾರ ಹೊತ್ತ ನಮ್ಮ ಬಗ್ಗೆ ಒಂದು ದಿನ ಕೂಡ ಕಾಳಜಿ ಮಾಡಲಿಲ್ಲವಲ್ಲ. ಎಡಗಾಲು ಅದ್ಯಾಕೆ? ಬಾಣಂತನದ ಸಂದರ್ಭಗಳಲ್ಲಿ ಕಾಳಜಿ ವಹಿಸಿರಲಿಲ್ಲವೇ? ಆಗ ಸಾಕಷ್ಟು ಉಪಚಾರ ಕಂಡಿದ್ವಿ. ಹೌದು, ಆದರೆ ಮುಂದೆ ಒಮ್ಮೆನೂ ನಮ್ಮ ಬಗ್ಗೆ ಯೋಚಿಸಲಿಲ್ಲವಲ್ಲ ಎಂಬುದು ನನ್ನ ಆಪಾದನೆ. ಎಡಗಾಲು ಆವಾಗ ಯಾರಿಗೆ ತಾನೇ ಆ ಬಗ್ಗೆ ಚಿಂತೆ ಮಾಡಲು ಪುರುಸತ್ತಿರ್ತದೆ? ಸಂಸಾರ ರಥಕ್ಕೆ ಹೆಗಲು ಕೊಟ್ಟು ಮುನ್ನಡೆಸುವಲ್ಲಿ ಮಗ್ನರಾಗಿರ್ತಾರೆ. ಆಗ ಶರೀರವೂ ಗಟ್ಟಿಮುಟ್ಟಾಗಿರ್ತದೆ. ಯಾವ ವಿಕಾರಗಳು ಇಲ್ಲದಿದ್ದಾಗ ಸುಮ್ಮನೆ ಯಾರು ಕಾಳಜಿ ಮಾಡ್ತಾರೆ? ಬಲಗಾಲು ನೀನೇನೋ ಹೇಳ್ತೀಯಾ ಬಿಡು, ಆದರೆ ಮಕ್ಕಳನ್ನು ಹೊತ್ತು ಹೆತ್ತು ದೊಡ್ಡವರನ್ನಾಗಿ ಮಾಡುವಲ್ಲಿ ನುಗ್ಗಾಗಿ ಹೋಗ್ತಾರೆ, ನಿಜ. ಅಷ್ಟರಲ್ಲಿ ದೇಹದ ಮೇಲ್ಭಾಗದಲ್ಲಿ ಎಷ್ಟೊಂದು ವೈಪರೀತ್ಯಗಳುಂಟಾಗುತ್ತವೋ ಆ ದೇವರೇ ಬಲ್ಲ. ಅವಕ್ಕೆಲ್ಲ ಕಾಳಜಿ ಮಾಡೇ ಮಾಡ್ತಾರಲ್ವೇ? ಎಡಗಾಲು ಆಗೆಲ್ಲ ನಾವು ಸಹಕರಿಸಿಲ್ವಾ? ಅವರ ಜೊತೆ ಜೊತೆಗೆ ಹೆಜ್ಜೆ ಹಾಕಿಲ್ಲವಾ? ಅದು ನಮ್ಮ ಕರ್ತವ್ಯ ತಾನೆ. ಅವರು ನಡೆ ಎಂದಲ್ಲಿ ನಡೆಯಬೇಕು, ಕೂಡು ಎಂದಲ್ಲಿ ಕೂಡಬೇಕು, ಓಡು ಎಂದಲ್ಲಿ ಓಡಬೇಕು. ನಮ್ಮ ಕಾಲದಲ್ಲಂತೂ ಕಾರು ಬೈಕು ಯಾವ ಸೌಲಭ್ಯಗಳೂ ಇರಲಿಲ್ಲ.

ಶಾಲೆಗೆ ಪಿಕಪ್ ಡ್ರಾಪ್ ಇವೆಲ್ಲ ಕನಸಿನ ಮಾತೇ ಸರಿ. ಬಸ್ ಅನುಕೂಲ ಕೂಡ ಇರಲಿಲ್ಲ, ಎಷ್ಟೇ ದೂರವಾದರೂ ನಡೆದೇ ಹೋಗಬೇಕಾಗುತ್ತಿತ್ತು. ಆಗ ಕಷ್ಟಪಟ್ಟಿದ್ದರ ಪರಿಣಾಮವೇ ಈ ಸವಕಳಿಯ ಸ್ವರೂಪವಾಗಿರಬಹುದಲ್ವೇ? ಆ ದಿನಗಳಲ್ಲಿ ಗುರಿ ಮುಟ್ಟುವುದೊಂದೇ ನಮ್ಮ ಉದ್ದೇಶವಾಗಿರುತ್ತಿತ್ತು. ಎಡಗಾಲು. ಹಾಗಾದರೆ ಈಗಿನವರಿಗೆ ಮಂಡಿ ಸವೆಯೋದೇ ಇಲ್ಲವೇ? ಅಥವಾ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಹಳ್ಳಿಗಾಡಿನ ಜನರಿಗೆ ಈ ಥರದ ಸಮಸ್ಯೆಗಳೇ ಇಲ್ಲವೇ? ಬಲಗಾಲು. ನಿನ್ನೆರಡೂ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿದೆ. ಹಳ್ಳಿಗಾಡಿನಲ್ಲಿ ದುಡಿಯುವ ಪರಿಶ್ರಮಿ ಜೀವಿಗಳಿಗೆ ದಿನನಿತ್ಯದ ಕೆಲಸ ರೂಢಿಯಾಗಿರುವುದರಿಂದ ಅವರ ಸ್ನಾಯುಗಳು ಗಟ್ಟಿಯಾಗಿ ಅದೇ ರೀತಿಯ ಜೀವನಕ್ಕೆ ಒಗ್ಗಿರುತ್ತವೆ. ಹೀಗಾಗಿ ಅವರ ಆರೋಗ್ಯ ಚೆನ್ನಾಗೇ ಇರುತ್ತದೆ. ಆಹಾರ ಪದ್ಧತಿಯೂ ಸರಳವಾಗಿರುತ್ತದೆ. ನಿಸರ್ಗದ ಸಹಜ ವಾತಾವರಣದಲ್ಲಿ ಅವರು ದಿನ ಕಳೆಯುವುದರಿಂದ ಅವರು ನಿರೋಗಿಗಳಾಗಿ ದೀರ್ಘಾಯುಷ ಗಳಾಗಿರ್ತಾರೆ. ಈಗಿನ ಕಾಲದಲ್ಲಿ ನಡಿಗೆಯೇ ಇಲ್ಲದೆ ಬರೀ ವಾಹನಗಳಲ್ಲೇ ಓಡಾಡುವವರಿಗೆ ಮಂಡಿ ಸವೆಯದೇ ಇರಬಹುದಲ್ಲವೇ? ಬಲಗಾಲು. ಅವರಿಗೆ ಬೇರೆ ತರ ವಿಕಾರವಾಗಬಹುದು. ಕುಳಿತಲ್ಲೇ ಕುಳಿತು ತೂಕ ಅರ್ಥಾತ್ ಮೈ ಭಾರ ಹೆಚ್ಚಾಗಬಹುದು. ಅದೇನೋ ಕೊಲೆಸ್ಟ್ರಾಲ್ ಅಂತಾರಲ್ಲ, ಕೊಬ್ಬು, ಅದು ಹೆಚ್ಚಾಗಿ ಆರೋಗ್ಯದಲ್ಲಿ ಹೇರುಪೇರು ಉಂಟಾಗಬಹುದು. ಅದಕ್ಕೆಂದೇ ಈ ಶುಗರು, ಬಿಪಿ, ಥೈರಾಯ್ಡ್ ಇತ್ಯಾದಿ ಎಲ್ಲ ಬಂದದ್ದು. ಎಡಗಾಲು. ಇದೇ ಕಾರಣಕ್ಕಿರಬಹುದು ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಹೆಲ್ತ್ ಕಾನ್ಶಿಯಸ್ ಬಂದಿರುವುದು. ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ವಾಕಿಂಗು ಕಂಪಲ್ಸರಿ ಆಗಿದೆ, ಜೊತೆಗೆ ಯೋಗಾಭ್ಯಾಸದ ತರಬೇತಿಯೂ ಅಗತ್ಯವೆನಿಸಿದೆ. ಆಗ ಜನರ ಜೀವನ ಪದ್ಧತಿಯೇ ಬೇರೆ ಆಗಿತ್ತು. ಶರೀರದ ಎಲ್ಲ ಅಂಗಾಂಗಗಳಿಗೂ ಶ್ರಮದ ಕೆಲಸಗಳಿರುತ್ತಿದ್ದವು. ಕುಟ್ಟುವುದು, ಬೀಸುವುದು, ಬಟ್ಟೆ ಒಗೆಯುವುದು ಮುಂತಾದವು. ಆಗ ಕೆಳಗೆ ಕುಳಿತುಕೊಂಡೇ ಅಡುಗೆ ಮಾಡುತ್ತಿದ್ದರಲ್ವಾ? ಇದರಿಂದ ಏಳುವುದು, ಕೂಡಿರುವುದು ಹೀಗೆ ವ್ಯಾಯಾಮಪರ ಚಟುವಟಿಕೆಗಳೇ ಸಹಜವಾಗಿ ಸಾಗುತ್ತಿದ್ದ ಕಾರಣ ದೇಹದ ಅವಯವಗಳೆಲ್ಲ ಸ್ಟ್ರಾಂಗ್ ಆಗಿರುತ್ತಿದ್ದವು. ಯಾವಾಗ ಅಡುಗೆ ಕಟ್ಟೆ ಬಂತೋ, ನಿಂತುಕೊಂಡು ಅಡುಗೆ ಮಾಡುವ ಫ್ಯಾಷನ್ ಪದ್ಧತಿ ಆವಾಹನೆ ಆಯಿತೋ, ಅಂದಿನಿಂದ ಕಾಲುಗಳು ಮರಗಟ್ಟಿ ನಿಲ್ಲುವುದು ಶುರುವಾಯಿತು. ಅದೇ ರೀತಿ ಊಟಕ್ಕೆ ಡೈನಿಂಗ್ ಟೇಬಲ್ ಬಂತು, ಕಾಲುಗಳು ಸೆಟೆದು ನಿಲ್ಲತೊಡಗಿದವು. ಕಾಲು ಮಡಚಿ ಕೆಳಗೆ ಕುಳಿತುಕೊಳ್ಳೋದು, ಚಕ್ಕಳ ಮಕ್ಕಳ ಹಾಕೋದು ಮರೆತೇ ಹೋಯಿತು. ಎಡಗಾಲು. ಇದರ ಪರಿಣಾಮವಾಗಿ ವಿಸರ್ಜನೆಯ ಪ್ರಕಾರವೂ ಬದಲಾಯಿತು, ಕಮೋಡ್ ಬಂತು. ಇವೆಲ್ಲ ಸುಧಾರಣೆಗಳು ಸುಲಭೋಪಾಯಗಳೆಂದು ಹೊರಗಣ್ಣಿಗೆ ತೋರಿದರೂ ಆರೋಗ್ಯಕ್ಕೆ ಇವೆಲ್ಲ ಬಾಧಕಗಳೇ ಆದವು. ಅದೇನೇ ಇರಲಿ, ನಮ್ಮ ಕಾಲುಗಳ ಸ್ನಾಯುಗಳಂತೂ ಇಟ್ಟಾಂಗೆ ಇರುವ ನಿಷ್ಪಾಪಿಗಳು. ನಡೆದರೆ, ಓಡಿದರೆ, ಕಸರತ್ತು ಮಾಡಿದರೆ ಮಾತ್ರ ಮಾಂಸಖಂಡಗಳು ಬಲಗೊಂಡು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಇನ್ನು ದೇಹದ ಮೇಲ್ಭಾಗದಲ್ಲಿ ಏನೇನು ಸ್ಥಿತ್ಯಂತರಗಳಾಗುತ್ತವೆಯೋ, ಕಣ್ಣು, ಕಿವಿ, ಮೂಗು, ಗಂಟಲು, ಬಾಯಿ ಇವೆಲ್ಲ ಒಂದು ಪಕ್ಷವಾದರೆ, ಶಿರೋಭಾಗದಲ್ಲಿರುವ ಮೆದುಳು ಅತ್ಯಂತ ಸೂಕ್ಷ್ಮ ಪ್ರಕೃತಿಯದಾಗಿರುತ್ತದೆ. ಶ್ವಾಸಕೋಶ ಹೃದಯಗಳ ಭಾಗಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಭಯವಾಗುತ್ತದೆ. ಹೊಟ್ಟೆಯಂತೂ ಸಮುದ್ರವಿದ್ದಂತೆ, ಅಲ್ಲಿ ಏನೇನು ನಡೆಯುತ್ತದೆಯೋ ಆ ದೇವರಿಗೆ ಗೊತ್ತು. ಬಲಗಾಲು. ಸಾಕು ಸಾಕು, ಅವುಗಳದೆಲ್ಲ ರಗಳೆ ನಮಗೆ ಬೇಡವೇ ಬೇಡ. ಇಡೀ ದೇಹಕ್ಕೆ ಆಧಾರ ಸ್ತಂಭಗಳಂತಿರುವ ನಮ್ಮ ಈ ಕಾಲುಗಳ ಬಗ್ಗೆ ಮಾತ್ರ ಯೋಚಿಸೋಣ. ಎಡಗಾಲು. ಹಾಗೇ ಆಗ್ಲಿ, ವಯಸ್ಸಿದ್ದಾಗ ನಾವು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟೆವು. ಆಗ ನಡಿಗೆಗೆ ವಿಶೇಷ ಅವಕಾಶವಿತ್ತು, ಅದನ್ನೂ ಪಾಲಿಸಿದೆವು. ಕೆಲವು ದಿನ ಹಳೆಯ ಪದ್ಧತಿಯ ಪ್ರಕಾರ ಕೆಳಗೆ ಕುಳಿತುಕೊಂಡೇ ಅಡುಗೆ ಇತ್ಯಾದಿ ಕಾರ್ಯಗಳಲ್ಲಿಯೂ ಜೊತೆಗೂಡಿದೆವು. ಬಲಗಾಲು. ಬಹುಬೇಗ ಬದಲಾವಣೆ ಬಂತು. ಮಿಕ್ಸರ್ ಗ್ರೈಂಡರ್ ಬಂತು, ಗ್ಯಾಸ್ ಬಂತು, ಗೀಜರ್ ಬಂತು, ಗಾಡಿ ಬಂತು, ಕಾರ್ ಬಂತು. ಹೊಸ ಸೌಲಭ್ಯಗಳು ಬಂದಂತೆಲ್ಲ ಸುಖ ಸಂತೋಷ ಹೆಚ್ಚಾಯಿತು. ವಾಷಿಂಗ್ ಮಷೀನು, ಡಿಶ್ ವಾಷರ್ ಬಂದ ಮೇಲಂತೂ ಇನ್ನೂ ಸೌಕರ್ಯಗಳು ಹೆಚ್ಚಾಗಿ ಸಮಯ ಹೆಚ್ಚು ಉಳಿತಾಯವಾಗತೊಡಗಿತು. ಸಂಪಾದನೆಗೆ ಪುರುಷನೊಬ್ಬನೇ ದುಡಿದರೆ ಸಾಕಾಗಲಿಕ್ಕಿಲ್ಲವೆಂದು ಮನೆಯ ಗೃಹಿಣಿಯೂ ದುಡಿಯತೊಡಗಿದಳು. ಸಂಪಾದನೆ ಜಾಸ್ತಿಯಾದಂತೆ ಕಂಡು ಬಂದಾಗ ಜೀವನದ ಅಗತ್ಯತೆಗಳು ಹೆಚ್ಚಾಗತೊಡಗಿದವು. ಅವುಗಳನ್ನು ಪೂರೈಸಲು ಮತ್ತೆ ದುಡಿತ, ಹಗಲಿರುಳೆನ್ನದೇ ಗಾಣದೆತ್ತಿನಂತೆ ದುಡಿಯುವ ಅಗತ್ಯತೆ ಉಂಟಾಯಿತು. ಇಷ್ಟನ್ನೆಲ್ಲ ನಾವ್ಯಾಕೆ ಯೋಚಿಸಬೇಕಪ್ಪ? ಕಾಲಚಕ್ರದ ಗತಿಯಲ್ಲಿ ಬದುಕುವ ಜೀವಿಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆಯಾಯಿತು. ಕುಳಿತಲ್ಲೇ ಕೆಲಸ, ನಿಂತು ಅಡಿಗೆಯ ಕ್ರಮ, ಸಮಯಾಭಾವ, ಪರಸ್ಪರ ಮಾತುಕತೆಯಲ್ಲಿ ಚ್ಯುತಿ, ಅನಿವಾರ್ಯದ ಮೌನ, ಇವೆಲ್ಲ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನುಂಟು ಮಾಡತೊಡಗಿದವು. ಹೊರಗೆ ದರ್ಶಿನಿಗಳಲ್ಲಿ ನಾಲಿಗೆ ಚಪಲಕ್ಕಾಗಿ ತಿಂಡಿ ತೀರ್ಥ ಸವೆಯೋದು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರತೊಡಗಿತು. ಹೋಗ್ಲಿ, ನಮಗೆ ಇದೆಲ್ಲ ಯಾಕೆ? ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾನೆ ಇದ್ದೀವಲ್ಲ, ಈ ಆಪರೇಷನ್ ಯಾಕೆ ಬಂತು ಅಂತ ನನ್ನ ಚಿಂತೆ. ಬಲಗಾಲು. ಈಗ ಚಿಂತೆ ಮಾಡಿ ಏನ್ ಪ್ರಯೋಜನ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಎಂಬ ಜಾಯಮಾನವಲ್ಲವೇ ನಮ್ಮದು. ಆದರೂ ಆಪರೇಷನ್ ಎಂದರೆ ಯಾಕೋ ಭಯ.
ಬಲ್ಗಾಲು. ಭಯ ಬಿಟ್ಟು ಬಿಡು, ಗುಂಡಿಗೆ ಗಟ್ಟಿ ಮಾಡಿಕೊಳ್ಳೋಣ, ಮುಂದೆ ಕಾಲುಗಳಲ್ಲಿ ನೋವು ಕಡಿಮೆಯಾಗಿ ಚೆನ್ನಾಗಿ ನಡೆಯಬಲ್ಲವೆಂದು ಡಾಕ್ಟರ್ ಹೇಳಿದ್ದಾರಲ್ಲವೇ. ಎಷ್ಟೋ ಜನ ಈ ಆಪರೇಷನ್ಗೆ ಒಳಗಾದವರು ಇದೇ ಮಾತನ್ನೇ ಹೇಳಿದ್ದಾರೆ. ಮಂಡಿ ಮೇಲೆ ಉದ್ದಕ್ಕೆ ಕೊರಿತಾರೆ, ಒಳಗಿನ ಡ್ಯಾಮೇಜ್ ಎಲ್ಲ ತೆಗಿತಾರೆ, ಒಳಗೆ ಯಾವುದೋ ಮುಖ್ಯವಾದ ವಸ್ತುವನ್ನ ತುಂಬುತ್ತಾರೆ, ಹೊಲಿಗೆ ಹಾಕಿ ಬಂದ್ ಮಾಡ್ತಾರ. ಇಷ್ಟೆಲ್ಲ ಮಾಡೋವರೆಗೆ ನಮ್ಮ ಗತಿ ಏನಾಗ್ತದೆ? ಡಾಕ್ಟರ್ ಅಂತೂ ಪರಿಚಯದವರೇ ಇದ್ದಾರೆ, ಪರಿಣಿತರು ಅನುಭವಿಕರೂ ಆಗಿದ್ದಾರೆ. ಅವರನ್ನೇ

ಹೋಗೋದು, ದೇವರ ಮೇಲೆ ಭಾರ ಹಾಕೋದು, ಸುಮ್ಮನಿದ್ದು ಬಿಡೋದು, ಆಗೋದು ಹಾಗೆ ಆಗುತ್ತದೆ. ನಮಗೆ ನಾವೇ ಧೈರ್ಯ ತಂದುಕೋಬೇಕು. ಇಷ್ಟು ದಿನಗಳಿಂದಲೂ ಇಲ್ಲದ್ದು ಇದೀಗ ಒಮ್ಮೆಲೆ ಆಪರೇಷನ್ ಮಾಡುವ ಸ್ಥಿತಿ ಹೇಗೆ ಬಂತು ಅಂತ ಒಂದೆರಡು ದಿನಗಳಿಂದಲೂ ಯೋಚಿಸ್ತಲೇ ಇದ್ದೀನಿ, ಆದರೆ ಉತ್ತರ ಹೊಳಿತಾ ಇಲ್ಲ. ಒಂದು ದಿನ ಮಾರ್ಕೆಟ್ನಲ್ಲಿ ಅಡ್ಡಾಡುವಾಗ ನನ್ನ ಮಂಡಿ ಇರುವ ಜಾಗದಲ್ಲಿ ಏಕಾಏಕಿ ಚಳಕ್ಕೆಂದು ಸದ್ದಾಗಿ ಒಂದು ಬಗೆಯ ನೋವು ಕಾಣಿಸಿಕೊಂಡಿತು. ಅಂದಿನಿಂದ ಹೆಜ್ಜೆ ಇಡಲು ಕಷ್ಟವಾಗತೊಡಗಿತು. ಕಾಲು ಉಳುಕಿತೇನೋ ಎಂದುಕೊಂಡಿದ್ದೆ. ಪುಣ್ಯಕ್ಕೆ ಪರಿಚಯದವರು ಸಿಕ್ಕು, ಅವರೇ ಮನೆ ಮುಟ್ಟಿಸಿದ್ರು. ಎರಡು ದಿನ ಪೇನ್ ಕಿಲ್ಲರ್ ಮಾತ್ರೆ ಸೇವಿಸಿ ಹೇಗೋ ಬೆಂಗಳೂರಿಗೆ ಬಂದು ಸೇರಿದ್ರು. ಎಡಗಾಲು. ಹೌದು, ನೆನಪಿದೆ. ಅಂದಿನಿಂದ ವಾಕಿಂಗೂ ಬಂದಾಯಿತು. ನಾನೂ ತುಂಬಾ ಸಹಕರಿಸಿದೆ, ಆದರೆ ನೋವು ಕಡಿಮೆ ಆಗಲೇ ಇಲ್ಲ. ಡಾಕ್ಟರ ಕಣಿಗೆ ಬೀಳಲೇಬೇಕಾಯಿತು. ಇದು ಒಂದು ನೆಪವಾಯಿತಷ್ಟೇ. ಡಾಕ್ಟರು ತಪಾಸಣೆ ಮಾಡಿದ ಮೇಲೆ ಎಕ್ಸ್ರೇ ರಿಪೋರ್ಟ್ ನೋಡಿದ ಮೇಲೆ ಈ ಗ್ರಹಚಾರ ಕಾದಿತ್ತು. ಆಪರೇಷನ್ ಅನಿವಾರ್ಯವಾಯಿತು. ಹಣೆ ಬರಹದಲ್ಲಿದ್ದುದು ತಪ್ಪಿಸಲು ಸಾಧ್ಯವಿಲ್ಲ. ಇಬ್ಬರೂ ಕೂಡಿ ಹೇಗೋ ಸಹಕರಿಸಿದರಾಯಿತು. ಬಲಗಾಲು. ಒಂದು ತಿಂಗಳು ಟೈಂ ಕೊಟ್ಟಿದ್ದರೂ ಯೋಚನೆ ಮಾಡಲು. ಮಕ್ಕಳ ಬೇಸಿಗೆ ಪ್ರವಾಸ ಮುಗಿಯಲಿ, ಅಲ್ಲಿಯವರೆಗೆ ಸಮಯವಿದೆ ಎಂದುಕೊಂಡಿದ್ದೆವು. ಮಕ್ಕಳಂತೂ ನಿರ್ಧರಿಸಿಯಾಗಿದೆ. ಕೊನೆ ನಿರ್ಧಾರವನ್ನು ಮೇಡಂಗೆ ಹೇಳಲು ಬಿಟ್ಟಿದ್ದಾರೆ. ನೋವು ತಾಳದೆ ಒಪ್ಪಿಕೊಂಡು ಬಿಡ್ತಾರೆ. ಈಗ ಅನುಭವಿಸ್ತಾ ಇರೋ ನೋವಿನಿಂದ ಮುಕ್ತಿ ಪಡೆಯಬೇಕೆಂದ್ರೆ ಇದೊಂದೇ ದಾರಿ ಅಂತ ಇದ್ರು. ಯಾಕೋ ನನಗಂತೂ ಭಯವಾಗ್ತಾ ಇದೆ. ಹಿಂದೆ ಅದೇನೋ ಆಯುರ್ವೇದದ ಚಿಕಿತ್ಸೆ ಮಾಡಿಸಿಕೊಂಡಿದ್ರಲ್ಲ, ಅದಕ್ಕೆ ಜಾನು ಬಸ್ತಿ ಅಂತ ಅಂದ್ ಕರೆದಿದ್ರು. ಮಂಡಿ ಮೇಲೆ ಕಣಕದ ಕಟ್ಟೆ ಕಟ್ಟಿ ನೋವಿನ ಎಣ್ಣೆ ಬಿಸಿ ಮಾಡಿ ಹಾಕ್ತಾ ನಂತರ ಮಸಾಜ್ ಮಾಡಿ ಬಿಸಿನೀರು ಹನಿಸಿ ಕಳಿಸುತ್ತಿದ್ರಲ್ಲ, ಹಾಗೆ ಏನಾದರೂ ಮತ್ತೆ ಮಾಡಿದ್ರೆ ಆಗೋದಿಲ್ವಾ? ಬಲಗಾಲು. ಆ ತರಹದ ಚಿಕಿತ್ಸೆ ಮೂರ್ನಾಲ್ಕು ಸಲ ನಡೆದು ಹೋಗಿದೆ, ಯಾವ ಪ್ರಯೋಜನವೂ ಆಗಿಲ್ಲ. ಮೊನ್ನೆ ಆಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆಯನ್ನು ಒಂದಲ್ಲ ಐದಾರು ಸಲ ಮಾಡಿಸಿಕೊಂಡಿದ್ದಾರೆ. ಒಂದು ಕೂದಲೆಳೆಯಷ್ಟು ನೋವು ಕಡಿಮೆ ಆಗಿಲ್ಲ. ಎಡಗಾಲು. ಹಾಗಾದ್ರೆ ಆಪರೇಷನ್ ನೀಗೆ ನಾವು ಸಿದ್ಧರಾಗಲೇಬೇಕೆನ್ನು. ಬಲಗಾಲು. ಹೂ ಮನಸ್ಸು ಗಟ್ಟಿ ಮಾಡಿಕೊಂಡು ತಯಾರಾಗಿದ್ದಾರೆ ಮೇಡಮ್. ನಾವು ಈ ಕಾರ್ಯದಲ್ಲಿ ಸಹಕರಿಸಲೇಬೇಕು. ಮೇಡಮ್ಗೆ ಹಿಂದೆ ಎಷ್ಟೋ ಸಲ ಈ ತರಹದ ಆಪರೇಷನ್ಗಳು ಆಗಿವೆ ಅಂತೆ, ಹೌದಾ? ಹೌದು. ಅದಕ್ಕೆಂದೇ ಇಷ್ಟೆಲ್ಲ ಆದಮೇಲಾದರೂ ಈ ಮಂಡಿ ಆಪರೇಷನ್ ಒಂದನ್ನಾದರೂ ತಪ್ಪಿಸಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟರು, ಆದರೆ ಆಗಲೇ ಇಲ್ಲ. ಹೌದು ಹೌದು. ಬೇರೆ ಪರಿಹಾರೋಪಾಯಗಳನ್ನೂ ನೆರವೇರಿಸಿದರು. ಆಯುರ್ವೇದದ ಮೊರೆ ಹೊಕ್ಕರು. ಹೋಮಿಯೋಪತಿಗೂ ಪ್ರಯತ್ನಿಸಿದರು. ಹಳ್ಳಿಗಾಡಿನ ಗೌಂಟಿ ಚಿಕಿತ್ಸೆಗೂ ತಲೆಬಾಗಿದರು. ಒಂದೂ ಫಲಕಾರಿಯಾಗಲಿಲ್ಲ. ಬಲಗಾಲು. ಕೊನೆಗೂ ಪರಿಸ್ಥಿತಿ ಕೈಮೀರಿದಾಗ ಈ ಅಲೋಪತಿ ಶಸ್ತ್ರಚಿಕಿತ್ಸೆಗೆ ಶರಣಾಗಬೇಕಾಯಿತು. ಇದನ್ನು ಬಿಟ್ಟಿದ್ರೆ ಏನಾಗುತ್ತಿತ್ತು? ಮುಂದೆಂದೂ ಸರಿಯಾಗಿ ನಡೆಯಲು ಬಾರದೆ ಮನೆಯಲ್ಲಿ ಮೂಲೆ ಗುಂಪಾಗಿ ಕುಳಿತಿರಬೇಕಾಗುತ್ತಿತ್ತು. ಈ ಮೇಡಮ್ ಸುಮ್ಮನೆ ಕುಳಿತಿರುವವರಲ್ಲ. ಹಾಡು ಅಂದರೆ ಪ್ರಾಣ. ನಾಲ್ಕು ಜನಕ್ಕೆ ಹಾಡು ಕಲಿಸಿ ಹಾಡಿಸಿ ಆನಂದ ಪಡುವವರು. ಮನೆ ಹಿಡಿದು ಸುಮ್ಮನೆ ಕುಳಿತುಕೊಳ್ಳುವುದು ಸಾಧ್ಯವೇ ಇಲ್ಲ. ಕಾಲುಗಳು ನಮ್ಮ ಸ್ವಾಧೀನದಲ್ಲಿರಬೇಕೆಂದು ಬಯಸುವುದು ತಪ್ಪೇ? ನಾವಿರುವಷ್ಟು ದಿನ ಚೆನ್ನಾಗಿ ನಡೆದಾಡಿಕೊಂಡಿರಬೇಕೆಂದೇ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೇಡಮ್. ಬಲಗಾಲು. ನಿಜ, ನಾವು ಅವರಿಗೆ ಈ ವಿಷಯದಲ್ಲಿ ಬೆಂಬಲ ಕೊಡಲೇಬೇಕು. ಎಡಗಾಲು. ಹಾಗೇ ಆಗಲಿ, ಡನ್. ನಾವಿಬ್ಬರೂ ಆಪರೇಷನ್ಗೆ ಸಿದ್ಧರಾಗೋಣ. ಡಾಕ್ಟರು ತುಂಬಾ ಎಕ್ಸ್ಪರ್ಟ್ ಅಂತೆ, ಕೈಗುಣಾನೂ ಚೆನ್ನಾಗಿದೆಯಂತೆ. ಸುತ್ತಲೂ ಎಲ್ಲಾ ಕಡೆಯಿಂದಲೂ ಇದೇ ಅಭಿಪ್ರಾಯ ಬಂದಿದೆ. ಮೇಡಮ್ ಗಟ್ಟಿ ಮನಸ್ಸು ಮಾಡಿದ್ದಾರೆಂದ ಮೇಲೆ ನಾವು ತಯಾರಾಗೋಣ. ಎಡಗಾಲು. ಎಲ್ಲಿ ಕೈ ಕೊಡು. ಬಲಗಾಲು. ಕೈ ಎಲ್ಲಿಂದ ಕೊಡ್ಲಿ, ಕಾಲು ಜೋಡಿಸುತ್ತೇನಷ್ಟೇ. ಆಸ್ಪತ್ರೆಗೆ ದಾಖಲಾಗಿದ್ದು ಆಗಿದೆ. ಮತ್ತೆ ಎರಡೂ ಕಾಲುಗಳಿಗೆ ಆತಂಕ ಭಯ ಆವರಿಸಿಕೊಂಡಿದೆ. ಬಲಗಾಲು. ನಾಳೆ ನನ್ನದೇ ಮೊದಲ ಪಾಳಿ. ತುಂಬಾ ಭಯವಾಗ್ತಿದೆ ನನಗೆ. ಎಡಗಾಲು. ಯಾಕೆ ಭಯ? ಮನೆಯಿಂದ ಬರುವಾಗ ಮೇಡಮ್ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರಲ್ಲ, ಅವರೆಲ್ಲರ ಹರಕೆಯಿಂದ ಒಳ್ಳೆಯದೇ ಆಗುತ್ತದೆ. ಆದರೂ ನಾಳೆಯಿಂದ ನನ್ನ ಸ್ಥಿತಿ ಏನೋ ಎಂತೋ. ಎಷ್ಟೊಂದು ನೋವು ಸಹಿಸಬೇಕೋ. ನಿದ್ರೆಯಂತೂ ಗಾವುದ ದೂರ. ಮೇಡಮ್ಗೆ ಇವತ್ತು ನನ್ನ ಮೇಲೆ ಬಹಳಷ್ಟು ಪ್ರೀತಿ ಬಂದುಬಿಟ್ಟಿದೆ. ನನ್ನ ಮೇಲೆ ಅದೆಷ್ಟು ಸಲ ಕೈಯಾಡಿಸಿದ್ದಾರೋ, ಮಮತೆಯಿಂದ ಎತ್ತಿ ಹಿಡಿದಿದ್ದಾರೋ ಲೆಕ್ಕವಿಲ್ಲ. ಹರಕೆಗೆ ಹೋಗುವ ಕುರಿಯಂತಾಗಿದೆ ನನ್ನ ಅವಸ್ಥೆ. ಎಡಗಾಲು. ಹೌದಪ್ಪ, ನನ್ನ ಬಗ್ಗೆಯೂ ಅಷ್ಟೇ ಪ್ರೀತಿ ಮಮತೆ ಸುರಿದಿದ್ದಾರೆ. ಸದ್ಯ ನನಗೆ ನೋವಿಲ್ಲದಿದ್ದರೂ ಆಪರೇಷನ್ಗೆ ಗುರಿಯಾಗಬೇಕಲ್ಲ ಎಂಬ ಚಿಂತೆ ಅವರಿಗೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆಪರೇಷನ್ ವಿಧಿ ವಿಧಾನಗಳಿಗೆ ಕಾಲುಗಳನ್ನು ಒಡ್ಡಬೇಕಷ್ಟೆ. ಬೆಳಿಗ್ಗೆ 9 ಗಂಟೆಗೆ ರೆಡಿ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾತ್ರಿಯಿಂದ ಒಂದು ಹನಿ ನೀರು ಕೂಡ ಮುಟ್ಟಿಲ್ಲ. ಬಹಳ ಕಠಿಣವಿದೆ ವೃತ ನಿಯಮ. ಬಲಗಾಲು. ರಾತ್ರಿಯಿಡಿ ಹೊರಳಾಡಿ ನಿದ್ದೆಗೆಟ್ಟು ಬರೀ ಯೋಚನೆಗಳಲ್ಲೇ ಮುಳುಗಿ ಬೆಳಗು ಕಂಡಾಯಿತು. ಅದೇನೋ ವಿಚಿತ್ರವಾದ ಮನಸ್ಥಿತಿ. ಬೆಳಗಾಗುವ ತನಕವೂ ಭಯವಿತ್ತು. ಈಗ ಮೇಡಮ್ ಮನಸ್ಸು ಶಾಂತವಾಗಿದೆ, ನಿರ್ಭಯತೆಯಿಂದ ಕೂಡಿದೆ. ಎಡಗಾಲು. ಹೆದರಿಕೊಂಡ್ರೆ ಏನಾಗುವುದು? ನಾನು ಜೊತೆಗಿರುತ್ತೇನೆ, ಶಾಂತ ರೀತಿಯಿಂದ ಸಹಕರಿಸು. ಇದು ಮೇಡಮ್ ಮಗ ಸೊಸೆ ಮಗಳು ಎಲ್ಲ ಬಂದು ಕಾಯ್ತಾ ಇದ್ದಾರೆ. ಬಲಗಾಲು. ಯಾರು ಬಂದು ಏನು ಮಾಡ್ಯಾರು? ನಮ್ಮ ನಮ್ಮ ಪ್ರಾರಬ್ಧ ನಾವೇ ಅನುಭವಿಸಬೇಕಲ್ಲವೇ? ಮಗನಂತೂ ಔಪಚಾರಿಕವಾಗಿ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ. ಎಡಗಾಲು. ನಡೆ ನಡೆ, ಕರೆ ಬಂತು, ವೀಲ್ ಚೇರು ಬಂತು.

ಎಲ್ಲರನ್ನೂ ಬೀಳ್ಕೊಂಡು ಹೊರಟಿದ್ದಾಯಿತು. ಓಟಿ ಪ್ರವೇಶವೂ ಆಯಿತು. ಆಪರೇಷನ್ ಟೇಬಲ್ ಮೇಲೆ ಮಲಗಿದ್ದೂ ಆಯಿತು. ಸಿದ್ಧತೆಗೆ ಮೊದಲಾಯಿತು. ಎಡಗೈಗೆ ಸಲೈನ್ ಹಚ್ಚಿದರು, ಬಲಗೈಗೆ ಬಿಪಿ ಮಷಿನ್ ಜೋಡಿಸಿದರು. ಅದೆಂಥ ಝಗ್ ಝಗ್ ಬೆಳಕು, ಎಷ್ಟೊಂದು ಚಳಿಯಪ್ಪ ಇಲ್ಲಿ. ಫುಲ್ ಎಸಿ ಇರಬಹುದಲ್ವೇ? ಅದೋ ಬೆಚ್ಚಗೆ ಹತ್ತಿ ಬಟ್ಟೆಯಿಂದ ದೇಹದ ಮೇಲ್ಭಾಗವನ್ನೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಅರವಳಿಕೆ ಚುಚ್ಚುಮದ್ದು ಕೊಡಲು ಡಾಕ್ಟರ್ ಶ್ರೀನಿವಾಸ್ ಬಂದಿದ್ದಾರೆ. ಮೃದುವಾಗಿ ಮಾತನಾಡುತ್ತಾ, ಬೆನ್ನಿನ ಕೆಳಗೆ ಎರಡು ಇಂಜೆಕ್ಷನ್ ಕೊಟ್ಟರು ಅಂತ ಕಾಣ್ತದೆ. ಅದು ಸಂದೀಪ್ ಸರ್ ಕೂಡ ಬಂದರು ಎಡಗಾಲು. ಅಂದು ಒಂದು ತಿಂಗಳ ಹಿಂದೆ ನೋಡಿದವರನ್ನು ಇಂದೇ ನೋಡುತ್ತಿದ್ದೇವೆ. ಕ್ಷೇಮ ಸಮಾಚಾರ ಕೇಳಿದರು. ಈಗೋ ಕಾಲುಗಳು ಸಾವಕಾಶವಾಗಿ ಜುಮ್ ಎನ್ನುತ್ತಿವೆ. ನಮ್ಮಿಬ್ಬರನ್ನೂ ಮೇಲೆ ಮೇಲಕ್ಕೆ ಎಲ್ಲೋ ಅಂತರಿಕ್ಷಕ್ಕೆ ಕರೆದೊಯ್ದ ಅನುಭವ. ತುಂಬಾ ಮಜಾ ಬರುತ್ತಿದೆಯಲ್ಲವೇ? ಸಂದೀಪ್ ಸರ್ ಲೋಕಾಭಿರಾಮವಾಗಿ ಮಾತಾಡುತ್ತಾ ಸಹಚಾರಿಗಳೊಂದಿಗೆ ತಮ್ಮ ಕೆಲಸ ಶುರು ಮಾಡಿದರು. ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಚ್ಚಿದ್ದರು. ಕೇಳಲು ಹಿತವೆನಿಸುತ್ತಿತ್ತು. ಮುಂದೆ ಏನು ನಡೆಯುತ್ತೋ ಒಂದೂ ಗೊತ್ತಿಲ್ಲ. ಕಣ್ಣುಗಳಿಗೂ ಪಟ್ಟಿ ಹಾಕಿದ್ದರು. ಏನೋ ಹೊಡೆತದ ಸಪ್ಪಳ, ಕತ್ತರಿಸುವ ಸದ್ದು ಮಾತ್ರ ಆಗಾಗ ಕೇಳಿಸುತ್ತಿತ್ತು. ಬಲಗಾಲು, ನಿನ್ನನ್ನಂತೂ ಮುಟ್ಟೇ ಇಲ್ಲ. ನನಗೂ ನೋವಿನ ಅನುಭವವಾಗಲೇ ಇಲ್ಲ. ದಿನನಿತ್ಯ ಇಂಥವು ಅದೆಷ್ಟು ಆಪರೇಷನ್ ಮಾಡುತ್ತಾರೋ. ಈ ವೈದ್ಯ ವೃತ್ತಿ ಎಷ್ಟೊಂದು ಕಠಿಣ ವೃತ್ತಿ ಎಂದೆನಿಸದೇ ಇರಲಿಲ್ಲ. ತುಂಬಾ ಗ್ರೇಟ್ ಅಪ್ಪ ಅವರು. ಅಂತೂ ಒಂದೂವರೆ ಗಂಟೆ ಕಳೆದಿರಬಹುದು. ಆಪರೇಷನ್ ಸಕ್ಸಸ್ ಆಯಿತೆಂದು ಸಂದೀಪ್ ಸರ್ರೇ ಹೇಳಿದರು. ಮೇಡಮ್ಗೂ ಸಮಾಧಾನ ಹೇಳಿ ತುಂಬಾ ಕೋಆಪರೇಟಿವ್ ಅಂತ ಹೊಗಳಿದ್ರು ಕೂಡ. ಸಹಕರಿಸಿದ್ದು ನಾವು, ಪ್ರಶಂಸೆ ಅವರ ಮುಡಿಗೆ. ಎಡಗಾಲು, ಹೌದು. ಮತ್ತೆ ನಮ್ಮಿಬ್ಬರನ್ನು ಹೊಂದಿದ್ದ ಒಡತಿ ಅವರಾಗಿದ್ದಕ್ಕೆ ಪ್ರಾಶಸ್ತ್ಯ ಅವರಿಗೆ ಅಲ್ಲವೇ? ಹೋಗ್ಲಿ ಬಿಡು, ನನ್ನ ಪಾಲಿನ ಕರ್ತವ್ಯ ಇಲ್ಲಿಗೆ ಮುಗಿಯಿತು ಎಂದು ನಿಟ್ಟುಸಿರು ಎಳೆದೆ. ಎಡಗಾಲು, ನೀನದೆಷ್ಟು ಸ್ವಾರ್ಥಿ ಇದ್ದೀಯಾ? ನನ್ನ ಬಗ್ಗೆ ಯೋಚನೆ ಬರಲಿಲ್ಲವೇ? ಅರವಳಿಕೆಯಲ್ಲಿ ನಾನು ನಿನ್ನ ಜೊತೆಗೆ ಇರಲಿಲ್ಲವೇ? ಬಲಗಾಲು, ನಾಳೆ ನಿನ್ನ ಆಪರೇಷನ್ ಮಾಡುವಾಗ ನನ್ನ ಮೇಲೂ ಈ ಪ್ರಯೋಗ ಆಗೇ ಆಗುತ್ತದೆ. ಆಪರೇಷನ್ ನಂತರದ ಕಾರ್ಯಗಳನ್ನೆಲ್ಲ ಸಂಪನ್ನಗೊಳಿಸಿ ಸ್ಟ್ರೆಚರ್ ಮೇಲೆ ICUಗೆ ಶಿಫ್ಟ್ ಮಾಡಿದರು. ಅಲ್ಲಿ ಸುಮಾರು 2 ಗಂಟೆಗಳ ಕಾಲ ಮಲಗಿಸಿದ್ದರು. ಅಲ್ಲೂ ಎಸಿ ಇತ್ತು. ಚಳಿಯಿಂದ ಮೈ ನಡುಕ ಬಂದಿತ್ತು ಮೇಡಮ್ಗೆ. ICUನಲ್ಲೇ ಮಗಸೊಸೆಯರನ್ನು ಕರೆದು ಭೇಟಿ ಮಾಡಿಸಿದರು. ನಮ್ಮವರ ಮುಖ ಕಂಡು ಸ್ವಲ್ಪ ಹಾಯ್ ಎನಿಸಿತು. ICUನಲ್ಲಿ ಬೇರೆ ಯಾರೂ ಇರಲಿಲ್ಲ. ಸ್ಮಶಾನ ಮೌನ, ಅಬ್ಸರ್ವೇಷನ್ಗಾಗಿ ಇಟ್ಟಿದ್ದು. ಕಣ್ಣು ಮುಚ್ಚಿದರೆ ನಿದ್ರೆಯೂ ಬರಲಿಲ್ಲ. ಅಲ್ಲಿ ಕಳೆದ ಹೊತ್ತು ತುಂಬಾ ಹಿಂಸೆ ಎನಿಸಿತು. ಆಮೇಲೆ ಎಕ್ಸ್ರೇ ಯೂನಿಟ್ಗೆ ಕರೆದೊಯ್ದು ಸರ್ಜರಿ ಆದ ಭಾಗದ ಎಕ್ಸ್ರೇ ಮಾಡಿ ಡಾಕ್ಟರಿಗೆ ತೋರಿಸಿ ನಂತರ ರೂಮಿಗೆ ಕರೆತಂದರು. ಎಡಗಾಲು, ಅಬ್ಬಾ, ಆಪರೇಷನ್ ನೀ ಪ್ರಥಮ ಹಂತ ಯಶಸ್ವಿಯಾಯಿತು. ಅರವಳಿಕೆ ಪ್ರಭಾವ ಕಡಿಮೆಯಾದಂತೆಲ್ಲ ನಿನಗೆ ನೋವು ಕಾಣಿಸಿಕೊಳ್ಳುತ್ತಿದೆಯೇ? ಸಲೈನು, ಇಂಜೆಕ್ಷನ್ನು, ಮಾತ್ರೆಗಳು ಇತ್ಯಾದಿ ಶುರುವಾಗಿವೆ. ನಾನು ಮಾತ್ರ ಅರವಳಿಕೆಯ ವಲಯದಿಂದ ಹೊರಬಂದು ಯಥಾಸ್ಥಿತಿಗೆ ತಲುಪಿದ್ದೇನೆ. ಬಲಗಾಲು, ನೋವೇನೋ ಅಲ್ಪ ಸ್ವಲ್ಪ ಎನಿಸುತ್ತಿದೆ, ಆದರೆ ಕಾಲು ಸರಿದಾಡುತ್ತಿಲ್ಲವಲ್ಲ. ಇಡೀ ದಿನ ಒಂದು ಹನಿ ನೀರು ಕೂಡ ಕುಡಿದಿರಲಿಲ್ಲ. ಸಂಜೆ ಎಳನೀರು ಕುಡಿದಾಯಿತು. ಇಡ್ಲಿ ಸಾಂಬಾರು ಉಪಹಾರವೂ ಆಯಿತು. ರಾತ್ರಿ ಬಿಸಿ ಬಿಸಿ ಊಟಾನೂ ಬಂತು. ಇನ್ನೇನು ರಾತ್ರಿ ಕಣ್ತುಂಬ ನಿದ್ರೆ ಮಾಡಿದರೆ ಆಯಿತು ಅಂದುಕೊಂಡೆವು. ಎಡಗಾಲು, ನಾನು ಕೂಡ ಹಾಗೆ ಯೋಚಿಸಿದ್ದೆ, ಆದರೆ ನಿದ್ರೆ ಹತ್ತಿರ ಕೂಡ ಸುಳಿಯಲಿಲ್ಲ. ಅಂದಿನ ರಾತ್ರಿ ನರಕಯಾತನೆಯೇ ಆಯಿತು. ನರಗಳ ಸೆಳೆತ, ಸ್ನಾಯುಗಳ ಬಿಗಿತ, ಅಸ್ವಾಭಾವಿಕ ನೋವು, ಕಾಲು ಭಾರವೆನಿಸಿ ಕೊರಡಿನಂತಾಗಿತ್ತು. ಅತ್ತಿತ್ತ ಚಲನೆ ಇಲ್ಲದೆ ಉದ್ದಕ್ಕೆ ಚಾಚಿ ಅಂಗಾತ ಒಂದೇ ಸ್ಥಿತಿಯಲ್ಲಿ ಮಲಗಿರಬೇಕಾದ ಅವಸ್ಥೆ. ಜೊತೆಗಿದ್ದ ಮಗಳನ್ನು ಮೇಡಮ್ ಅಂದು ತುಂಬಾ ಸಲ ಎಬ್ಬಿಸಿದರು. ಅಸಹನೆಯಿಂದ ಕಾಡಿದರು. ನಿದ್ರೆ ಇಲ್ಲದೆ ತೊಳಲಾಡಿದ ಆ ರಾತ್ರಿ ಎಂದೂ ಮರೆಯಲಾರದ ಸಂಕಟವನ್ನು ಅನುಭವಿಸಿದಂತಾಯಿತು. ಬಲಗಾಲು, ಬುದ್ಧಿ ಭೇಟಿಯಾಯಿತು ಮೇಡಮ್ಗೆ. ಯಾಕಾದರೂ ಈ ಸಾಹಸಕ್ಕೆ ಕೈ ಹಾಕಿದನೆಂಬ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದು ಹೋದರು. ಆದರೂ ಆದದ್ದು ಆಗಿ ಹೋಗಿದೆ. ಇನ್ನೇನಿದ್ದರೂ ನೋವು ಸಹಿಸಿಕೊಳ್ಳುವ ಬಗೆಯೊಂದೇ ಈಗ ಉಳಿದಿರೋದು. ಎಡಗಾಲು, ಮೊದಲೇ 2 ಮಂಡಿಗಳ ಆಪರೇಷನ್ ಎಂದು ನಿಶ್ಚಿತವಾಗಿತ್ತಲ್ಲವೇ? ಎಡಗಾಲು, ಆದರೂ ಯಾಕೋ ನಿನ್ನ ನೋವಿನ ಪರಿ ನೋಡಿ ಸದ್ಯಕ್ಕೆ ಇದೊಂದೇ ಸಾಕು, ಇನ್ನೊಂದಕ್ಕೆ ಸ್ವಲ್ಪ ಗ್ಯಾಪ್ ಕೊಡೋಣವೇ ಎಂಬ ಆಲೋಚನೆಯಲ್ಲಿದ್ದಾರೆ ಮೇಡಮ್. ಒಂದೇ ಸಲಕ್ಕೆ 2 ಆದರೆ 2 ಮಂಡಿಗಳಿಗೆ ಒಂದೇ ಸಲ ಔಷಧೋಪಚಾರ ನಡೆದು ಒಮ್ಮೆಗೆ ಈ ಯುದ್ಧ ಮುಗಿಯುತ್ತದೆ. ಇಲ್ಲದಿದ್ದರೆ ಪುನಃ 6 ತಿಂಗಳ ನಂತರ ಮತ್ತೆ ಶ್ರೀ ಗಣೇಶಾಯ ನಮಃ ಎಂದು ಮತ್ತೆ ಯುದ್ಧ ಶುರು ಮಾಡಬೇಕಾಗುತ್ತದೆ. ನೋಡೋಣ, ನಿರ್ಧಾರ ಅವರಿಗೆ ಬಿಟ್ಟದ್ದು. 2ನೇ ದಿನವಾದ ಇಂದು ಫಿಸಿಯೋಥೆರಪಿಸ್ಟ್ ಬಂದು ತಮ್ಮ ಕಾರ್ಯವನ್ನು ಆರಂಭಿಸಿದರು. ರೂಮಿನ ಹೊರಗೆ ಕಾರಿಡಾರ್ನಲ್ಲಿ ಉದ್ದಕ್ಕೂ ವಾಕರ್ ಸಹಾಯದಿಂದ ನಡೆಸಿದರಲ್ಲವೇ? ನಿನ್ನೆ ಕಾಲ್ಬೆರಳುಗಳ ಆಲುಗಾಟದೊಂದಿಗೆ ವ್ಯಾಯಾಮದ ಪಾಠ ಶುರು ಮಾಡಿದ್ದರು. ಇವತ್ತಂತೂ ಆರಾಮನಿಸಿತು, ಧೈರ್ಯ ಬಂತು. ಒಳಗೆ ನೋವು ಇದ್ದೇ ಇತ್ತು, ಆದರೆ ಹೆಜ್ಜೆ ಇಟ್ಟಂತೆ ಕಾಲು ಹಗುರವೆನಿಸತೊಡಗಿತು. ನಾಳೆ ಮೆಟ್ಟಿಲು ಕೂಡ ಹತ್ತಿಸಿ ಇಳಿಸುತ್ತಾರಂತೆ. ನಿನ್ನ ಆಪರೇಷನ್ ಆದಮೇಲೆ ನಾನು ನಿನ್ನ ಬೆಂಬಲಕ್ಕೆ ಇರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಎಡಗಾಲು, ಇಷ್ಟು ಹೇಳಿದೆಯಲ್ಲ, ಸಾಕು, ನಾಳೆಯ ಸಮರಕ್ಕೆ ನಾನು ಸಿದ್ಧವಾಗ್ತೀನಿ. ನೋವು ಕಡಿಮೆ ಮಾಡಲು ಸತತವಾಗಿ ಔಷಧೋಪಚಾರ ನಡೆದೇ ಇದೆ. ಪ್ರತಿನಿತ್ಯ ಡಾಕ್ಟರು ಸ್ವತಃ ಬಂದು ಭೇಟಿಯಾಗ್ತಾರೆ, ನಗನಗುತ್ತಾ ಮಾತಾಡಿಸ್ತಾರೆ. ಅವರ ಮುಖ ನೋಡಿದ್ರೇನೆ ನೋವು ಅರ್ಧ ಕಡಿಮೆ ಆದಂತೆ.

0: ಅನಿಸುತ್ತದೆ. ಒಟ್ಟಾರೆ ನೋವಿಗೆ ಸ್ಪಂದಿಸಬೇಕಷ್ಟೇ. ಆದರೂ ಎರಡೂ ರಾತ್ರಿ ನಿದ್ರೆ ಆಗಲಿಲ್ಲ. ರಾತ್ರಿ ನಿದ್ರೆ ಇಲ್ಲದೆ ಕಳೆಯುವುದು ಅದೆಷ್ಟು ಘೋರವಲ್ಲವೇ. ಮೇಡಂಗೆ ಅದು ರೂಢಿಯಾಗಿ ಹೋಗಿದೆ. ಎರಡು ದಿನ ಬಿಟ್ಟು ಶುಕ್ರವಾರ ಮತ್ತೆ ಯುದ್ಧ ಶುರು. ಬಲಗಾಲು ಯಥಾಪ್ರಕಾರ ಬೆಳಗಿನ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆಯವರೆಗೂ ಮೊದಲಿನಂತೆಯೇ ಎಡಗಾಲಿನ ಮೇಲೆ ಎಲ್ಲ ವಿಧಿ ವಿಧಾನಗಳನ್ನು ಪ್ರಯೋಗಿಸಲಾಯಿತು. ಆಪರೇಷನ್ ಮುಗಿದ ತಕ್ಷಣ ಡಾಕ್ಟರು ಮೇಡಂಗೆ ಮಗನ ಜೊತೆ ಫೋನ್ನಲ್ಲಿ ಮಾತನಾಡಿಸಿದರು. ಈ ಸಲ ಮೊದಲಿನ ಹಾಗೆ ಭಯವೆನಿಸಲೇ ಇಲ್ಲ. ಮೇಡಂ ಮನಸ್ಸು ಶಾಂತವಾಗಿಯೇ ಇತ್ತು. ಓಟಿಯಿಂದ ಹೊರಗೆ ಬರಬೇಕಾದರೆ ಮಾತ್ರ ಇನ್ನೆಂದೂ ಇಲ್ಲಿಗೆ ಬರುವ ಪ್ರಸಂಗ ಬಾರದಿರಲಿ ಎಂದು ಆಶಿಸಿ ವಿದಾಯ ಹೇಳಿ ಬಂದರು. ಮನಸ್ಸು ಹಗುರಾಗಿತ್ತು. ಬದುಕಿನ ಒಂದು ಅಧ್ಯಾಯ ಮುಗಿದಿತ್ತು. ನೋವಂತೂ ಕಡಿಮೆಯಾದಲ್ಲ. ಎರಡೂ ಮಂಡಿಗಳಿಗೆ ಮೇಜರ್ ಸರ್ಜರಿ ಆಗಿದೆ. ಮನಸ್ಸು ಗಟ್ಟಿ ಮಾಡಲೇಬೇಕು. ನೋವನ್ನಂತೂ ಸಹಿಸಲೇಬೇಕು. ಆದರೆ ರಾತ್ರಿಯ ನಿದ್ರೆ ಸುಳಿವಂತೂ ಇಲ್ಲವೇ ಇಲ್ಲ. ಎರಡೂ ಕಾಲುಗಳು ಚಾಚಿದ ಕೊರಡುಗಳಷ್ಟೇ. ಚಲನೆಯೇ ಇಲ್ಲ. ಅಂಗಾತ ಮಲಗುವ ರೂಢಿ ಮೊದಲೇ ಇಲ್ಲ. ಅತ್ತಿತ್ತ ಹೊರಳಾಡುವ ಸಾಧ್ಯತೆಯೇ ಇಲ್ಲ. ನೋವಂತೂ ಸಹಜವೇ. ಎಷ್ಟು ಪೇನ್ ಕಿಲ್ಲರ್ ಕೊಟ್ಟರೂ ಅಷ್ಟೇ. ಅಂತೂ ಯುದ್ಧ ಗೆದ್ದ ಸಮಾಧಾನವಂತೂ ಇತ್ತು. ಆಸ್ಪತ್ರೆಯಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ಕಸ ಗುಡಿಸುವವರಿಂದ ಹಿಡಿದು ದಾದಿಯರ ತನಕವೂ ಸೇವೆ ಸಹನೀಯವಾಗಿತ್ತು. ಇಂಥ ಸೇವಾಗುಣ ಸಂಪನ್ನರಿಗೆ ಮಾತ್ರ ಈ ವೃತ್ತಿ ಶೋಭೆ ತರುವಂಥದ್ದಲ್ಲವೇ? ಪ್ರತಿನಿತ್ಯವೂ ಡಾಕ್ಟರ ಭೇಟಿ, ಅವರ ಸಮಾಧಾನದ ನುಡಿಗಳು ಧೈರ್ಯ ತುಂಬುತ್ತಿದ್ದವು. ಅದೇ ಒಂದು ರೀತಿ ತೃಪ್ತಿಕರವಾಗಿತ್ತು. ಎಡಗಾಲು ನನ್ನ ಆಪರೇಷನ್ ಆದ ದಿನವೂ ಫಿಸಿಯೋಥೆರಪಿಸ್ಟ್ ಬಂದು ಕಾಲ್ಬೆರಳುಗಳ ಹಾಗೂ ಪಾದಗಳ ಮಿತಿಯಲ್ಲೇ ವ್ಯಾಯಾಮ ಮಾಡಿಸಿ ಹೋದರು. ಮರುದಿನದಿಂದ ನಡಿಗೆ ಶುರುವಾಯಿತು. ಆಶ್ಚರ್ಯವೆಂದರೆ ಬಲಗಾಲು ನನಗೆ ಚೆನ್ನಾಗಿ ಸಾಥ್ ಕೊಡುತ್ತಿತ್ತು. ಒಟ್ಟಿನಲ್ಲಿ ಮಕ್ಕಳೆಲ್ಲ ತಾವು ತಾವೇ ವಹಿಸಿಕೊಂಡು ಹಗಲು ಇರುಳು ಆಸ್ಪತ್ರೆಯ ಡ್ಯೂಟಿ ನಿರ್ವಹಿಸಿದರು. ಆಸ್ಪತ್ರೆಯಲ್ಲಿದ್ದದ್ದೇ 6 ದಿನಗಳು. ಒಂದು ಕಾಲಿಗೆ 3 ದಿನ, ಮತ್ತೊಂದಕ್ಕೆ 3 ದಿನ. ಕಾರಲ್ಲೇ ನಿಧಾನವಾಗಿ ಮಗ ಮನೆಗೆ ಕರೆದುಕೊಂಡು ಬಂದ. ಹಾಯ್ ಅನಿಸಿತು. ಮನೆಗೆ ಬಂದ ಮೇಲೆ ಮತ್ತೊಂದು ಹಂತ ಆರಂಭವಾಯಿತು. ರಾತ್ರಿ ನಿದ್ರೆ ಶೂನ್ಯವೇ. ಮರುದಿನ ಬೆಳಿಗ್ಗೆ ಎರಡೂ ಮಂಡಿಗಳಿಗೆ ಪ್ಲಾಸ್ಟಿಕ್ ಸುತ್ತಿ ಬಿಸಿನೀರಿನ ಸ್ನಾನ ಮಾಡಿಸಲಾಯಿತು. ಮೈ ಹಗುರಾಯಿತು. ಆಸ್ಪತ್ರೆಯಲ್ಲಿ 5-6 ದಿನ ಸ್ಪಂಜ್ ಬಾತ್ ಮಾಡಿ ಸಾಕಾಗಿತ್ತು. ಎಡಗಾಲು ಅಬ್ಬಬ್ಬಾ, ಆ ಡ್ರೆಸ್ಸು, ರೆಗ್ಸಿನ್ ಬೆಡ್ಡು ಎಲ್ಲಾ ರೋಸಿ ಹೋಗಿತ್ತು. ಆಸ್ಪತ್ರೆಯಲ್ಲಿದ್ದಷ್ಟೂ ದಿನಗಳಲ್ಲಿ ಒಂದು ರಾತ್ರಿ ಕೂಡ ನಿದ್ದೆ ಮಾಡಿರಲಿಲ್ಲ. ನಿಶಕ್ತಿ ಇದ್ದರೂ ನಿರುತ್ಸಾಹಕ್ಕೆ ಆಸ್ಪದವಿರದಂತೆ ದಿನವಿಡೀ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಈ ಮೇಡಂ. ರಾತ್ರಿ ಕಳೆಯುವುದು ಮಾತ್ರ ದುಸ್ತರವಾಗುತ್ತದೆ. ಈಗೀಗ ನೋವು ಕೂಡ ರೂಢಿಯಾಗಿ ಬಿಟ್ಟಿದೆ. ದಿನ ದಿನಕ್ಕೆ ವ್ಯಾಯಾಮ ಇರುವುದರಿಂದ ಜಡತ್ವ ಕಡಿಮೆಯಾಗುತ್ತಿದೆ. ಈಗೀಗ ವಾಕರ್ ಕೂಡ ಬೇಕೆನಿಸುವುದಿಲ್ಲ. 1 ತಿಂಗಳು ಕಳೆದ ಮೇಲೆ ಮತ್ತೆ ಚೆಕಪ್ಗೆ ಹೋಗಬೇಕು. ಆಗ ಯಾವ ಆಧಾರವೂ ಇಲ್ಲದೆ ಬರುವಂತೆ ಡಾಕ್ಟರೇ ಹೇಳಿದ್ದಾರೆ. ಅಂದರೆ ಅಲ್ಲಿಯವರೆಗೂ ನೋವು ಕಡಿಮೆಯಾಗಿ ಸಲೀಸಾಗಿ ನಡೆಯಲು ಬರುವ ಭರವಸೆ ಇದೆ. ಅಂತೂ ಆಪರೇಷನ್ ನೀ ಯಶಸ್ವಿಯಾಗಿದೆ. ಇದಕ್ಕೆ ಹಿನ್ನೆಲೆಯಾಗಿ ಅನೇಕರ ಪಾತ್ರ ಹಿರಿದಾಗಿದೆ. ಅವರನ್ನೆಲ್ಲ ಕೃತಜ್ಞತಾಪೂರ್ವಕವಾಗಿ ನಾವು ನೆನೆಯಲೇಬೇಕು.
1: ನೀ ಆಪರೇಷನ್ ಸ್ವಾನುಭವದ ಮಾತು ಇದುವರೆಗೂ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ಯಾಮಲಾ ಕುಲಕರ್ಣಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಯಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ಸಮಯ 12:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಮೀಡಿಯಂ ವೇವ್ನ 275.5 ಮೀಟರ್ಗಳು 1089 ಕಿಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾ ಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: 100.3 ಆಕಾಶವಾಣಿ ಟೆಲಿಕ್ವಿಸ್.
6: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
1: ಹಾಗಿದ್ದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00
6: ತಪ್ಪದೆ ಕರೆ ಮಾಡಿ ಭಾಗವಹಿಸಿ.
1: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12:00.
5: 100.3 ಆಕಾಶವಾಣಿ ಟೆಲಿಕ್ವಿಸ್.
7: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15. ಕಣ್ಣಿನ ಆರೋಗ್ಯ ಸಮಸ್ಯೆಗಳು ಪರಿಹಾರ ಕುರಿತಾದ ಸಮಗ್ರ ಮಾಹಿತಿಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15.

ಕೇಳುಗರಿ ಗಮನಿಸಿ, ಇನ್ನು 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಚಿಕಿತ್ಸಾತ್ಮಕ ಯೋಗ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಲೈಫ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಶ್ರೀ ರಕ್ಷಾ ಅರವಿಂದ್ ಹಾಡಿರುವ ವಚನಗಳು. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 27ನೆಯ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮದಲ್ಲಿ ಇಂದಿನ ಪ್ರಸ್ತುತಿ ಪೂರ್ಣಿಮಾ ಸತೀಶ್ ಆಚಾರ್ಯ ಕಾವಳಪಡೂರು. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.

0: ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಚಿಕಿತ್ಸಾತ್ಮಕ ಯೋಗ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಚಂದ್ರಶೇಖರ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ಯೋಗ ಚಿಕಿತ್ಸೆಯ

0: ರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಚಂದ್ರಶೇಖರ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ಯೋಗ ಚಿಕಿತ್ಸೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಮನುಷ್ಯನಿಗೆ ಬಹಳಷ್ಟು ರೋಗಗಳು ಬರ್ತವೆ. ಈಗ ಯೋಗ ಚಿಕಿತ್ಸೆ ಅಂದಾಗ ಯಾವ ಯಾವ ರೋಗಗಳಿಗೆ ಯಾವ ರೀತಿಯ ಯೋಗವನ್ನು ಮಾಡಬಹುದು ಅಂತ ಹೇಳ್ತೀರಿ?
2: ಇಲ್ಲಿ ಯೋಗ ಅಂದರೆ ಬರೀ ನಾವು ಆಸನಗಳು ಅಂತ ಅಷ್ಟೇ ಅಲ್ಲ, ಮುದ್ರಾ, ಪ್ರಾಣಾಯಾಮ, ಷಟ್ಕ್ರಿಯೆಗಳು, ಈ ಥರ ಅನೇಕ ಕ್ರಿಯೆಗಳನ್ನು ಮಾಡಿಕೊಂಡು ನಾವು ಅನೇಕ ರೋಗಗಳನ್ನು ಹೋಗಿಸ್ಕೋಬೋದು. ಯೋಗ ಶುರುವಾದಾಗ ಅದು ರೋಗಕ್ಕೋಸ್ಕರ ಅಂತ ಆಗಿಲ್ಲ, ಅದು ಪ್ರಿವೆನ್ಷನ್ ಆಫ್ ಡಿಸೀಸಸ್, ಡಿಸೀಸ್ ಬರದೇ ಇರೋ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಯೋಗ ಪ್ರಾರಂಭ ಆಯಿತು. ಆದರೆ ಇವತ್ತದು ಚಿಕಿತ್ಸಾತ್ಮಕ ಯೋಗವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಹಾಗಾಗಿ ಅನೇಕ ರೋಗಗಳಿಗೆ ಅನೇಕ ಚಿಕಿತ್ಸೆಗಳನ್ನು ಮಾಡೋ ರೀತಿಯಲ್ಲಿ ಯಾವ್ಯಾವ ಶರೀರಶಾಸ್ತ್ರ ಮತ್ತು ಅಂಗಶಾಸ್ತ್ರಗಳ ಜೊತೆಲಿ ತೊಗೊಂಡು ಹೋದಾಗ ಯಾವ್ಯಾವ ಕ್ರಿಯೆಗಳು ಅಂದರೆ ಪೆಥಾಲಜಿಕಲ್ ಚೇಂಜಸ್ ಏನಾಗಿರುತ್ತೆ ಅದನ್ನು ಸಮತೋಲನಕ್ಕೆ ಬರೋ ರೀತಿ ಮಾಡೋದಕ್ಕೆ ಅನಾಟಮಿಕಲ್ ಇದನ್ನು ನೋಡ್ಕೋಬೇಕು ನಾವು. ಅಂದರೆ ಯಾವ ನರಗಳು, ಯಾವ ಮಾಂಸಖಂಡಗಳು, ಯಾವ ಮೂಳೆಗಳು, ಯಾವ್ಯಾವ ರೀತಿ ಅದು ರೆಸ್ಪಾಂಡ್ ಮಾಡ್ತಾ ಇದೆ, ಅದಕ್ಕೆ ಏನು ತೊಂದರೆ ಬಂದಿದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತಹ ಅನೇಕ ಚಿಕಿತ್ಸೆಗಳನ್ನು ಅನೇಕ ಆಸನಗಳಿಂದಲೂ ಕೂಡ ಮಾಡ್ಬೋದು ಅಂತ ಇವತ್ತು ಅನೇಕ ಸಂಘಟನೆಗಳು ಅದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿದೆ. ಈಗ ಹೃದ್ರೋಗಕ್ಕೆ ವೀರಭದ್ರಾಸನ ಮಾಡ್ಬೋದು. ವೀರಭದ್ರಾಸನ ಮೂರನೇ ಅಂದರೆ ABC ಅಂತ ಇದೆ, ವೀರಭದ್ರಾಸನ ಸಿ ಮಾಡ್ಬೋದು. ಆಸ್ತಮಾಕ್ಕೆ ಧನುರಾಸನ, ಉಷ್ಟ್ರಾಸನ, ಈ ರೀತಿ ಶವಾಸನ ಮತ್ತು ಇವುಗಳನ್ನೆಲ್ಲ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಯೋಗ ನಿದ್ರಾವನ್ನು ತಾಡಾಸನ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳಲ್ಲಿ ಪವನಮುಕ್ತಾಸನ, ಜಠರ ಪರಿವರ್ತನಾಸನ, ಹಲಾಸನ ಮತ್ತು ಪ್ರೋಸ್ಟೇಟ್ ಅಂತ ಗೆಡ್ಡೆಗಳು ಬರ್ತವೆ ಗಂಡಸರಲ್ಲಿ, ಇದಿರುತ್ತೆ ಅವರಿಗೆ ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂತ ಅಂದರೆ ತೊಟ್ಟೊಟ್ಟೆ ಯೂರಿನ್ ಹೋಗುವಂಥದ್ದು, ಯೂರಿನ್ ತಡೆದು ತಡೆದು ಒಂದೊಂದು ಸಲ ಬಹಳ ಹೊತ್ತು ನಿಂತ್ಕೊಂಡ್ರು ಯೂರಿನ್ ಬರಲ್ಲ, ಆಮೇಲೆ ಯಾವಾಗಲೂ ಬರುತ್ತೆ, ಇದು ಪ್ರೋಸ್ಟೇಟ್ ದಪ್ಪ ಆಗಿರುವಂಥ ಒಂದು ಸಿಂಪ್ಟಮ್ಸ್ನ ಹೇಳುತ್ತೆ. ಅಂಥದ್ರಲ್ಲಿ ಬದ್ಧಕೋಣಾಸನವನ್ನು ಮಾಡ್ಬೋದು ಮತ್ತು PCOD ಹೆಣ್ಮಕ್ಳಲ್ಲಿ ಇವತ್ತು 100-99 ಹೆಣ್ಮಕ್ಳಿಗೆ ಈ ಥರ PCOD ಇದೆ. ಯಾಕೆಂದರೆ ಯಾರು ವ್ಯಾಯಾಮ ಇಲ್ಲ ಅಥವಾ ಯೋಗ ಇಲ್ಲ, ಏನೂ ಮಾಡೋದಿಲ್ಲ, ಹಾಗಾಗಿ ಕೂತು ಕೂತು ಅವರಿಗೆ ಗರ್ಭಾಶಯದಲ್ಲಿ ಬರ್ತಕ್ಕಂಥ ಒಂದು ಸಿಸ್ಟ್ ಅಂತ ಗೆಡ್ಡೆ ಅದನ್ನು ಕರಗಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಗೈನಿಕ್ ಪ್ರಾಬ್ಲಮ್ಸ್, ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಅಥವಾ ಬ್ಲೀಡಿಂಗೇ ಆಗದೆ ಇರೋದು, ಬ್ಲೀಡಿಂಗ್ ಕಮ್ಮಿ ಆಗುವಂಥದ್ದು, ಇಂಥದಕ್ಕೂ ಸಹ ಈ ಬದ್ಧಕೋಣಾಸನ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಈಗ ಪ್ರಾಣಾಯಾಮನೂ ಕೂಡ ಯೋಗ ಅಂತಲೇ ಕರೆಯೋದ್ರಿಂದ ಇದು ನಮ್ಮ ದೇಹದ ಶಕ್ತಿಯನ್ನು, ವೈಟಾಲಿಟಿ ಅಂತ ಏನು ಕರಿತೀವಿ ಅದನ್ನು ಹೆಚ್ಚು ಮಾಡುತ್ತೆ, ಲಂಗ್ಸನ್ನು ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ, ಅಲರ್ಜಿಕ್ ಡಿಸಾರ್ಡರ್ಗಳಲ್ಲಿ ಮತ್ತು ILD ಅಂತ ಕರಿತೀವಿ ಇವತ್ತು ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ, ಇದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಯೋಗದ ಮೂಲಕ ವಾಸಿ ಮಾಡಿಕೊಳ್ಬೋದಾದಂಥ, ಸುಲಭದಲ್ಲಿ ವಾಸಿ ಮಾಡಿಕೊಳ್ಬೋದಾದಂಥ ಒಂದು ಇದನ್ನು ನಾವು ಯೋಗದ ಮುಖಾಂತರ ನೋಡ್ತೀವಿ. ಇನ್ನು ಮೆಡಿಟೇಷನ್ನಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ಅಂತ ದೇಹದಲ್ಲಿ ಏನೇನಾಗ್ತಾ ಇದೆ ಅವೆಲ್ಲದನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಶಕ್ತಿ ಮೆಡಿಟೇಷನ್ಗಿದೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ, ಯಾವುದು ಮನಸ್ಸಿನಿಂದ ಮತ್ತು ಅದರ ಪರಿಣಾಮವಾಗಿ ನಮಗೆ ದೇಹದ ಮೇಲೆ ಕಾಣಿಸ್ಕೊಳ್ತಕ್ಕಂಥ ಎರಡು, ಸೊಮ್ಯಾಟಿಕ್ ಅಂದರೆ ದೇಹದ ಇದು, ಸೈಕೋ ಅಂದರೆ ಮಾನಸಿಕ ರೋಗಗಳು ಅಂತ, ಇದು ಮನಸ್ಸಿನಿಂದ ಬರ್ತಕ್ಕಂಥ ಬೇರೆ ಬೇರೆ ಡಿಸಾರ್ಡರ್ಗಳನ್ನು ಕೂಡ ಕಡಿಮೆ ಮಾಡೋದನ್ನ ನಾವು ನೋಡ್ತೀವಿ ಮೆಡಿಟೇಷನ್ನಲ್ಲಿ. ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ಗಳಲ್ಲಿ ಕೂಡ ಮೆಡಿಟೇಷನನ್ನು ಮಾಡ್ಬೋದು. NREM ಅಂತ ಹೇಳ್ತಾರೆ, ನಾನ್ ರೊಟೇಟಿಂಗ್ ಐಬಾಲ್ ಮೂಮೆಂಟ್ ಅಂತ, ಅನೇಕ ಸಂಘಟನೆಗಳು ಇದರ ಸ್ಟಡಿ ಮಾಡಿದೆ. ಮನಸ್ಸಿನಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವುಗಳು ಹೊರಬರಬೇಕಾದ್ರೆ ನಾವು ಮೆಡಿಟೇಷನನ್ನು ಮಾಡಬೇಕು. ಜೀವನ ನೈಸರ್ಗಿಕವಾಗೇ ಇರಬೇಕು, ಯಾಕೆಂದರೆ ಸರಳ ಜೀವನ, ಉನ್ನತ ಚಿಂತನೆ ಇರೋರಲ್ಲಿ ಮಾತ್ರ ಇಂಥ ಒಂದು ಇದನ್ನು ಯೋಗದಲ್ಲಿ ಕಂಡುಕೋಬೋದು ಅನ್ನೋದನ್ನು ನಾವು ನೋಡಿದ್ವಿ.
1: ಷಟ್ ಕ್ರಿಯೆಗಳು ಅಂತ ಹೇಳ್ತಾರಲ್ಲ ಡಾಕ್ಟ್ರೆ,
2: ಹೌದು,
1: ಇವು ಹೇಗೆ ರೋಗ ಬಾರದಂತೆ ತಡೆಗಟ್ಟುತ್ತವೆ ಅಂತೀರಿ?
2: ನೌಲಿ, ದೌತಿ, ಬಸ್ತಿ, ತ್ರಾಟಕ ಇವುಗಳನ್ನೆಲ್ಲ ನಾವು ಷಟ್ಕ್ರಿಯೆಗಳಲ್ಲಿ ಸೇರಿಸ್ತೀವಿ. ನೌಲಿ ಅಂದರೆ ಕರುಳಿನ ಒಂದು ಒಳಗಡೆಯ ಇರತಕ್ಕಂಥ ಕರುಳಿನಲ್ಲಿ ಅನೇಕ ರೀತಿಯಾದಂತಹ ನಾವು ತಿನ್ನುವಂಥ ಆಹಾರದಿಂದ ಕೊಳೆತಂಥ ಅಂಶಗಳು ಹುಟ್ಟಿಕೊಂಡು ಅಲ್ಲಿ ಗ್ಯಾಸ್ ತುಂಬಿಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಯಾವುದೇ ಕಾಯಿಲೆ ಬರಬೇಕಾದ್ರೆ ಮಂದಾಗ್ನಿನೇ ಕಾರಣ ಅಂತ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮೆಟಬಾಲಿಕ್ ಆಕ್ಟಿವಿಟಿ ಕಡಿಮೆ ಆಗಿ ಜೀರ್ಣಶಕ್ತಿ ಆಗದೇ ಇರತಕ್ಕಂಥದ್ದಕ್ಕೆ ಮಂದಾಗ್ನಿ ಅಂತ ಕರಿತೀವಿ. ವಿಜ್ಞಾನದ ಪ್ರಕಾರ ಅವರು ಇವತ್ತು ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಜೀರ್ಣಶಕ್ತಿಯೇ ಈಗ ಮೂಲ ಅನ್ನುವಂಥದ್ದನ್ನು ಇವತ್ತು ಒಪ್ಕೊಳ್ತಾ ಇದ್ದಾರೆ. ಗಟ್ ಡಿಸಾರ್ಡರ್ ಅಂತಲೇ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಗಟ್ ಡಿಸಾರ್ಡರ್ ಮುಖ್ಯ ಅನ್ನುವಂಥದ್ದು ಇವತ್ತು ಹೇಳ್ತಿದ್ದಾರೆ. ಆದರೆ ಸರ್ವೇ ರೋಗ ಭವಂತಿ ಮಂದಾಗ್ನೋವು ಅಂತೇಳಿ ಭಾಳ ಹಿಂದೆ ಶಾಸ್ತ್ರಗಳು ಹೇಳಿದೆ, ಯೋಗದಲ್ಲೂ ಹೇಳಿದ್ದಾರೆ. ಯೋಗದಲ್ಲಿ ಎಷ್ಟು ಊಟ ಮಾಡಬೇಕು, ಒಂದೇ ಸಲ ಊಟ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅದರಲ್ಲೂ ಯೋಗ ಪ್ರಾರಂಭ ಮಾಡುವಾಗ ಕ್ಷೀರಾಜ್ಯ ಭೋಜನಂ ಅಂತ, ಅಂದರೆ ಮೊದಲು ಸ್ವಲ್ಪ ದಿವಸ ಬರೀ ಹಾಲು ಅನ್ನ ಮತ್ತು ತುಪ್ಪ ಮಾತ್ರ ತಗೋಬೇಕು, ಆ ನಂತರದಲ್ಲಿ ಮಾಮೂಲಿ

0: ಊಟ ಮಾಡಿದರೂ ಸಹ ನಿಮಗೆ ಡೈಜೆಷನ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಮತ್ತು ನಿಮ್ಮ ಸತ್ವಗುಣ ಯಾವಾಗ ಪ್ರಕೃತಿಯನ್ನು ಹೊಂದುತ್ತೋ ಆಗ ರಜೋಗುಣ ಮತ್ತು ತಮೋಗುಣ ತಾನಾಗೇನೆ ಶಾಂತವಾಗಿರುತ್ತೆ, ರೋಗಗಳು ಬರಲ್ಲ. ಸಾತ್ವಿಕನಿಗೆ ರೋಗ ಕಡಿಮೆ, ರಾಜಸಿಕ ಮತ್ತು ಮಾನಸಿಕ ತಾಮಸಿಕ ಇದು ಯಾರಿಗಿರುತ್ತೆ ಅವರಿಗೆ ರೋಗಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಷಟ್ಕ್ರಿಯೆಗಳಲ್ಲಿ ನಾವು ವಮನವನ್ನು ಮಾಡಿಸುವಂಥದ್ದು ಅಂತ ಹೇಳ್ತೀವಿ, ಅದಕ್ಕೆ ನವಲಿ ದೌತಿ, ದೌತಿ ಅಂದರೆ ವಾಂತಿ ಮಾಡಿಸೋದು ಅಂತ. ಅದರಲ್ಲಿ ವಮನ ದೌತಿ ಅಂದರೆ ಬರೀ ನೀರಿಗೆ ಉಪ್ಪಾಕ್ಬಿಟ್ಟು ಹೊಟ್ಟೆ ತುಂಬ ಕುಡಿಸಿ ಒಂದು 10 ಲೋಟ 15 ಲೋಟ ನಿಧಾನಕ್ಕೆ ಕುಡಿಬೇಕು, ಕುಡಿದು ವಾಂತಿ ಮಾಡೋವಂಥದ್ದು. ವಾಂತಿ ಮಾಡಿಬಿಟ್ರೆ ಲಂಗ್ಸಲ್ಲಿ ಇರ್ತಕ್ಕಂಥ ಅನೇಕ ಡಿಸೀಸ್ಗಳು ಅಂದರೆ ಅದರ ಶಕ್ತಿ ಕುಂದುತ್ತೆ ಮತ್ತು ಉಸಿರಾಟಕ್ಕೆ ಜಾಸ್ತಿ ಸಹಾಯ ಮಾಡುವಂತೆ ಅದಾಗತ್ತೆ ಅನ್ನುವಂಥದ್ದು. ಹಾಗೆಯೇ ಜಠರದಲ್ಲಿ ಇರ್ತಕ್ಕಂಥ ಕಫವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಟ್ಟೆಯನ್ನು ತುಂಡನ್ನು ತಗೊಂಡು 1 ಮೀಟ್ರ್ ಉದ್ದ ತಗೊಂಡು ಅದನ್ನು ನುಂಗ್ತಾ ಹೋಗೋದು, ಅದಕ್ಕೆ ಮುಂದಕ್ಕೆ ಜೇನುತುಪ್ಪ ಹಾಕೊಂಡು ನುಂಗ್ತಾ ಹೋಗಬೇಕು. ಅದು ಒಂದೇ ದಿವಸದಲ್ಲಾಗಲ್ಲ, 10 ದಿವಸ 12 ದಿವಸ ಬೇಕಾಗುತ್ತೆ, ನಿಧಾನಕ್ಕೆ ನುಂಗೋದು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿ ನುಂಗ್ತಾ ನುಂಗ್ತಾ ಆಮೇಲೆ ವಾಪಸ್ ಹಾಗೆ ತೆಗೆದುಬಿಟ್ರೆ ಅನೇಕ ಕಫರೋಗಗಳು ಹೊರಟೋಗುತ್ತೆ, ಇದರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರೋದನ್ನು ತಡೆಗಟ್ಕೋಬಹುದು. ಹಾಗೇನೆ ನೌಲಿ ದೌತಿ ಬಸ್ತಿ, ಬಸ್ತಿ ಅಂದ್ರೆ ಎನಿಮ ಕೊಡೋದು ಅಂತ. ಅದರಲ್ಲಿ ಯಾವ ರೀತಿ ನೀರಿನಲ್ಲಿ ಒಂದು ಕಮಲದ ದಂಟು ಅಂತ ಅಂದರೆ ಒಳಗಡೆ ಕೊಳವೆ ಥರ ಇರುತ್ತೆ, ಅದು ಯಾವುದೇ ರೀತಿ ಹಾರಂ ಮಾಡಲ್ಲ, ಹಾಗಾಗಿ ಆ ಕಮಲದ ದಂಟಿನ ಮುಖಾಂತರ ನೀರನ್ನು ಗುದದ್ವಾರದ ಮುಖಾಂತರ ಕೊಟ್ಟು ಕರುಳನ್ನು ಕ್ಲೀನ್ ಮಾಡ್ಕೋಬೇಕು. ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವುದನ್ನು ಮಾಡಬೇಕು ಷಟ್ಕ್ರಿಯೆಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತ್ರಾಟಕ ಅಂದರೆ ಯಾರಿಗೆ ದೃಷ್ಟಿದೋಷ ಇರುತ್ತೆ ಅಂಥವರು 3-4 ಮೀಟರ್ ದೂರದಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ಅದನ್ನೇ ಏಕಾಗ್ರತೆಯಿಂದ ನೋಡ್ತಾ ಸಹಜವಾಗಿ ಉಸಿರಾಡ್ತಾ ಉಸಿರಾಟದ ಕಡೆ ಗಮನ ಕೊಟ್ಟು ಅದನ್ನೇ ನೋಡ್ತಾ ಇದ್ರೆ ಕಣ್ಣಿನಲ್ಲಿ ನೀರು ಬರುತ್ತೆ. ಅದನ್ನ ಬಂದ ತಕ್ಷಣಲ್ಲೇ ಕಣ್ಣನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು, ಯಾವಾಗ ಅದು ಸ್ಟಿಮ್ಯುಲೇಟ್ ಆಗಿರುತ್ತೆ ಒಳಗಡೆ ಮಸಲ್ಸ್ ಎಲ್ಲ ಒಂಥರ ಬಿಗಿ ಬಂದಿರುತ್ತೆ, ಕಣ್ಣು ಮುಚ್ಕೊಂಡ ತಕ್ಷಣಲ್ಲೇ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಹೀಗೆ ಆಗೋದರಿಂದ ದೂರದೃಷ್ಟಿ ಸಮೀಪ ದೃಷ್ಟಿ ಕಣ್ಣಿಗೆ ಬರತಕ್ಕಂಥ ಬೇರೆ ಕಾಯಿಲೆಗಳು ನರಗಳಿಂದ ಬರ್ಬೋದು, ಕಣ್ಣಿನ ಮಾಂಸಖಂಡಗಳಿಂದ ಬರ್ಬೋದು, ಇವುಗಳನ್ನೆಲ್ಲ ತಪ್ಪಿಸ್ಕೋಬೋದು ಅನ್ನುವಂಥದ್ದನ್ನು ಅಲ್ಲಿ ನೋಡ್ತೀವಿ. ಹಾಗೇನೆ ಕಪಾಲಭಾತಿ ಅಂತ, ನಾವು ಉಸಿರನ್ನು ದೀರ್ಘವಾಗಿ ತಗೊಂಡು ಒಂದೇ ಸಲ ಫೋರ್ಸಲ್ಲಿ ಬಿಟ್ಟಾಗ ಕಪಾಲ ಅಂದರೆ ಕೆನ್ನೆ, ಭಾತಿ ಅಂದರೆ ಶೈನಿಂಗ್ ಅಂತ, ಅಂದರೆ ಹೊಳೆಯುವಂಥ ಮುಖ ಆಗಬೇಕು. ಅಂದರೆ ಮುಖದ ಮೇಲಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಅಂಗಗಳಿಗೆ ಶಕ್ತಿಯನ್ನು ತುಂಬುವಂಥದ್ದು ಕಪಾಲಭಾತಿಯಿಂದ ಆಗುತ್ತೆ. ದೀರ್ಘವಾಗಿ ಒಂದು ಸಲ ಉಸಿರು ತಗೋಬೇಕು, ಒಂದೇ ಸಲ ಫೋರ್ಸಲ್ಲಿ ಉಸಿರನ್ನ ಬಿಡಬೇಕು. ಆ ರೀತಿ ಬಿಟ್ಟಾಗ ಬ್ರೈನ್ಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅಂದರೆ ಈ ಕಿವಿಯಲ್ಲಿ ಶಬ್ದ ಬರ್ತಕ್ಕಂಥದ್ದು ಅನೇಕ ರೋಗಗಳು, ಈ ಜತ್ರೂರ್ಧ್ವಗತ ರೋಗಗಳು ಅಂತಲೇ ಕರೀತಾರೆ. ಅಂದರೆ ಕುತ್ತಿಗೆಯಿಂದ ಮೇಲ್ಪಟ್ಟು ಯಾವ್ಯಾವ ರೋಗಗಳು ಬರುತ್ತೋ ಅದನ್ನೆಲ್ಲ ಹೋಗಿಸ್ಕೋಬಹುದು ಅಂತ ಹೇಳ್ತಾರೆ. ಹಾಗೆಯೇ ಆರೋಗ್ಯವಂತ ಮಕ್ಕಳು ಆಗಲಿಲ್ಲ, ಯಾವುದೋ ಒಂದು ಮೆಂಟಲಿ ರಿಟಾರ್ಡೆಡ್ ಹುಟ್ಟುಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಅಂದರೆ 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳಿಗಾರು ಗೊತ್ತಾಗುತ್ತೆ. ಆ ರೀತಿ ಮೆಂಟಲಿ ರಿಟಾರ್ಡೆಡ್ ಮೈಲ್ ಸ್ಟೋನ್ ಡಿಲೇ ಆಗಿದೆ ಅಂದರೆ ಅದರ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಆಗ್ತಾ ಇದೆ ಅಂದಾಗ ಅಂಥ ಮಕ್ಕಳಿಗೆ ಶೀರ್ಷಾಸನ ಮಾಡಿಸ್ಬೇಕು. ಪ್ರತಿದಿನ ಕೈನಲ್ಲಿ ಹಿಡ್ಕೊಂಡು ಶೀರ್ಷಾಸನವನ್ನು ಮಾಡಿಸೋದ್ರಿಂದ 1 ನಿಮಿಷ ಆಮೇಲೆ 1.5 ನಿಮಿಷ 2.5 ನಿಮಿಷ 3 ನಿಮಿಷ ಈ ರೀತಿ ಜಾಸ್ತಿ ವಾರ ವಾರಕ್ಕೆ ಜಾಸ್ತಿ ಮಾಡಿಕೊಂಡು 5 ನಿಮಿಷದವರೆಗೆ ಆ ಥರ ಹಿಡ್ಕೋಬೋದು ಕೈನಲ್ಲಿ. ಆ ಬ್ರೈನ್ಗೆ ಫೋರ್ಸಲ್ಲಿ ಬ್ಲಡ್ ಬರೋದ್ರಿಂದ ನಾರ್ಮಲ್ ಚೈಲ್ಡ್ ಥರನೇ ಅದು ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ಗಲಾಟೆ ಮಾಡೋದು, ಕಿರ್ಚೋದು, ಕೂಗೋದು, ಮನೆಯಲ್ಲಿ ಏನೇನೋ ವಸ್ತುಗಳನ್ನು ಎಸೆಯೋದು, ಮತ್ತು ಏನೇನೋ ಅದರದ್ದೇ ಆದ ಲೋಕದಲ್ಲಿರುತ್ತೆ. ಅದು ಮುಂದೆ ಸಮಾಜಕ್ಕೂ ಒಂಥರ ತೊಂದರೆ, ಮನೆಯವ್ರಿಗೂ ತುಂಬ ತೊಂದರೆಯಾಗಿ ಒದ್ದಾಡ್ತಿರೋದನ್ನ ನಾವು ನೋಡ್ತೀವಿ. ಇದನ್ನು ಚಿಕ್ಕ ವಯಸ್ಸಿನಲ್ಲೇ ನಾವು ತಡಿಬೋದಾದಂಥದ್ದು ಈ ಯೋಗಾಸನದ ಶೀರ್ಷಾಸನ ಅನ್ನುವಂಥದ್ದನ್ನು ಮಾಡೋದ್ರಿಂದ ತಡಿಬೋದು.
1: ಯೋಗದ ಬಗ್ಗೆ ಇವತ್ತು ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಈ ಚಿಕಿತ್ಸಾತ್ಮಕವಾಗಿ ಯೋಗ ಮತ್ತು ಯೋಗವನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಬೇಕು ಈ ಬಗ್ಗೆ ಸಂಶೋಧನೆಗಳನ್ನು ನಮ್ಮ ದೇಶದಲ್ಲಿ ನಡೆಸ್ತಾ ಇರುವಂತಹ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನೀಡಬಹುದಾ ಡಾಕ್ಟ್ರೆ?
0: ಅನೇಕ ಸಂಸ್ಥೆಗಳು ಇತ್ತೀಚೆಗೆ ಅಂದರೆ 100-150 ವರ್ಷಗಳಿಂದ ಈಚೆಗೆ ಈ ರೀತಿಯ ಸಂಶೋಧನೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ರೋಗಗಳನ್ನು ತಗೊಂಡೇ ಮಾಡ್ತಾ ಇದ್ದಾರೆ. ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಹೇಳಿ ಮುಂಗೇರ್ ಅಂತ, ಅಲ್ಲಿ ಒಂದು ಸಂಶೋಧನೆಗಳನ್ನು ಸ್ಕಿನ್ ಮೇಲೆ ಮಾಡಿದ್ದಾರೆ, ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಮಾಡಿದ್ದಾರೆ. ಹಾಗೆ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿ ಸಹ ಅನೇಕ ರೋಗಗಳ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾತ್ಮಕವಾದಂತಹ ರಿಸರ್ಚ್ಗಳನ್ನು ಮಾಡ್ತಾ ಇದ್ದಾರೆ. ಲೋನಾವಾಲಾದಲ್ಲಿ ಕೈವಲ್ಯ ಧಾಮದಲ್ಲೂ ಸಹ ಅನೇಕ ರೀತಿಯಾದಂಥ ಇದನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಶಾಂತಿ ಕುಟೀರ ಅಂತ, ಅಲ್ಲಿ ಇತ್ತೀಚೆಗೆ ಡಯಾಬಿಟಿಸ್ ಮೇಲೆ ಇಡೀ ದೇಶದಲ್ಲಿ ಆ ಡಯಾಬಿಟಿಸ್ ರೋಗಿಗಳನ್ನು ಆರಿಸ್ಕೊಂಡು ಅವರಲ್ಲಿ ಈ ಯೋಗಗಳು ಕೆಲವು ಸ್ಪೆಸಿಫಿಕ್ ಆಸನಗಳು ಪ್ರಾಣಾಯಾಮಗಳನ್ನು ಹೇಳಿಕೊಟ್ಟು ಒಂದೊಂದು ವಾರದ ಕ್ಯಾಂಪ್ಗಳನ್ನು ಮಾಡಿ 3 ತಿಂಗಳು ಬಿಟ್ಟು ಮತ್ತೆ ಅದೇ ರೀತಿ ಕ್ಯಾಂಪ್ಗಳನ್ನು ಮಾಡಿ ಹೇಗೆ ಶುಗರ್ನ ವಿಥೌಟ್ ಡ್ರಗ್ಸ್ ಕಡಿಮೆ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಒಂದು ರಿಸರ್ಚ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಅವರು ಆಸ್ತಮಾದ ಮೇಲೆ ಮಾಡಿದಂಥ ರಿಸರ್ಚ್ ಕೂಡ ಬಹಳ ಪ್ರಶಸ್ತವಾದಂಥದ್ದಿದೆ. ಧೀರೇಂದ್ರ ಬ್ರಹ್ಮ

0: ಆಚಾರ್ಯ ಅಂತ ಡೆಲ್ಲಿನಲ್ಲಿ ಶಿವಾನಂದ ಜ್ಞಾನಾಲಯ ಅಂತ ಹೇಳಿ ಋಷಿಕೇಶದಲ್ಲಿ ಇಲ್ಲೆಲ್ಲ ಈಗ ರಿಸರ್ಚ್ಗಳು ಬೇಕಾದಷ್ಟು ಆಗ್ತಾ ಇದೆ. ಇತ್ತೀಚೆಗೆ ಯೋಗದಲ್ಲೇ PhD ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ PhD ಕೂಡ ಮಾಡ್ತಾ ಇದ್ದಾರೆ.
1: ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವುದು ಅಂತೀರಿ?
0: ಸಾಮಾನ್ಯವಾಗಿ ಆರೋಗ್ಯದ ಮೇಲೆ 5 ವಿಚಾರದ ಮೇಲೆ ಈ ಆರೋಗ್ಯ ನಿಂತಿರುತ್ತೆ. 1, ಅನುವಂಶೀಯ ಅಂತ ಕರಿತೀವಿ ನಾವು. ಅನುವಂಶೀಯವಾಗಿ ಬರತಕ್ಕಂಥ ರೋಗಗಳಲ್ಲಿ ಈ ಯೋಗಗಳು ಸ್ವಲ್ಪ ಮಟ್ಟಿಗೆ ಅವರಿಗೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು. ಹಾಗೆಯೇ ಆಹಾರನ ಹೇಗೆ ತಿನ್ನಬೇಕು ಅಂತ ನಮಗೆ ಗೊತ್ತು. ಬೇಯಿಸ್ಕೊಂಡು ತಿನ್ನಬೇಕು, ಯಾವುದನ್ನು ಹೇಗೆ ತಿನ್ನಬೇಕು ಅಂತೆಲ್ಲ ಗೊತ್ತು. ಆದರೆ ತಿನ್ನೋದನ್ನು ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಿಲ್ಲ ನಮ್ಮ ಜನಕ್ಕೆ. ಆ ತಿನ್ನೋದನ್ನು ಎಷ್ಟು ತಿನ್ನಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಆಹಾರವನ್ನು ಹಿತಬುಕ್, ಮಿತಬುಕ್, ಋತುಬುಕ್ ಅಂತ ಹೇಳ್ತೀವಿ ನಾವು. ಯಾವ ಋತುವಿನಲ್ಲಿ ಯಾವ ಆಹಾರವನ್ನು ತಗೋಬೇಕು, ಎಷ್ಟು ಹಿತವಾಗುತ್ತೆ ದೇಹಕ್ಕೆ ಅಂತ, ಹಿತ ಏನು ಅಂತ ಅನ್ನೋದೇ ಗೊತ್ತಿಲ್ಲದಂತೆ ಆಗ್ಬಿಟ್ಟಿದೆ. ಇವುಗಳಿಗೆಲ್ಲ ನಾವು ಯೋಗದ ಮುಖಾಂತರ ಆಹಾರವನ್ನು ಹೇಗೆ ಸೇವಿಸಬೇಕು ಅನ್ನುವಂಥ ಕ್ಲಾಸ್ಗಳನ್ನೇ ತಗೋಬೇಕಾಗತ್ತೆ. ಇನ್ನೊಂದು ವಿಶ್ರಾಂತಿ. ಇವತ್ತು ವಿಶ್ರಾಂತಿ ಅಂದರೆ ಯಾವಾಗಲೋ ತಗೋಬೋದು, ಮಧ್ಯಾಹ್ನನೂ ಮಲಗ್ಬೋದು, ಬೆಳಗ್ಗೆ ಏನಾದರೂ ಮಲಗ್ಬೋದು, ರಾತ್ರಿ ನಿದ್ದೆ ಬಂದಿಲ್ಲ ಅದರಿಂದ ಬೆಳಗ್ಗೆ ಮಲಗಬೇಕು ಅಂತ ಇದೆ. ಹಾಗಿಲ್ಲ, ರಾತ್ರಿ ಯಾರಿಗೆ 8 ನಿದ್ದೆ ಮಾಡೋಕ್ಕಾಗಿಲ್ಲ ಅವರು ಬೆಳಗಿನ 4 ನಿದ್ದೆಗೆ ಮಾಡಿದರೆ ಸಾಕು, ಏಕೆಂದರೆ ಅದು ಈಕ್ವಲ್ 8 ಆಗಿಬಿಡುತ್ತೆ. ಆದರೆ ದಿನನಿತ್ಯ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬಾರ್ದು, ದಿವಾಸ್ವಪ್ನ ಅಂತ ಕರಿತೀವಿ, ಅದನ್ನು ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ನಮ್ಮ ಒಳಗಡೆ ಒಂದು ಗಡಿಯಾರ ಇದೆ, ದೇಹದ ಒಳಗಡೆನೆ ಒಂದು ಬಯಲಾಜಿಕಲ್ ಕ್ಲಾಕ್ ಅಂತ ಅದನ್ನು ಕರಿತೀವಿ. ಆ ಗಡಿಯಾರದ ವ್ಯತ್ಯಾಸ ಆಗಿಬಿಡುತ್ತೆ, ಅಂದರೆ ಆ ಟೈಮ್ ತೋರಿಸುವಂಥದ್ದು ವ್ಯತ್ಯಾಸ ಆಗುತ್ತೆ ಅಂತೀವಲ್ಲ, ಹಾಗೆಯೇ ದೇಹದ ಒಳಗಡೆ ಇರತಕ್ಕಂಥ ಹಾರ್ಮೋನ್ಸ್ಗಳು ಕೂಡ ಎಷ್ಟು ಸೆಕ್ರೇಟು, ಯಾವಾಗ ಆಗಬೇಕು, ಇದೆಲ್ಲದು ದೇವರು ಬರೆದಿಟ್ಬಿಟ್ಟಿರ್ತಾನೆ. ಆದರೆ ನಾವು ಅದನ್ನೆಲ್ಲ ಉಲ್ಟಾ ಮಾಡ್ಕೊಂಬಿಟ್ಟಿದ್ದೀವಿ ಈಗ. ಆದ್ದರಿಂದ ನಾವು ಅಂಥ ಆಹಾರವನ್ನು ಸೇವಿಸುವಾಗ ಮತ್ತು ವಿಶ್ರಾಂತಿಯನ್ನು ತಗೊಳ್ಳುವಾಗ ಕರೆಕ್ಟಾಗಿ ತಗೊಂಡ್ರೆ ಮಾತ್ರ ನಮಗೆ ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನು ಪರಿಸರದಲ್ಲಿ ಅಂದರೆ ಪರಿಸರ ಹೇಗಿರಬೇಕು, ಇವತ್ತು ನಾವು ಪರಿಸರ ಅಂದ ತಕ್ಷಣಲ್ಲೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸು, ಸರ್ವೈವಲ್ ಇಸ್ ದಿ ಫಿಟೆಸ್ಟು, ಎಕ್ಸ್ಪ್ಲಾಯ್ಟ್ ದಿ ನೇಚರು, ಈ ಎಲ್ಲ ಪ್ರಿನ್ಸಿಪಲ್ಗಳನ್ನು ನಾವು ನೋಡಿದ್ದೀವಿ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅನ್ನೋದು ಭಾರತೀಯ ಸಂಸ್ಕೃತಿಯಿಂದ ಬಂದಿಲ್ಲ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅಂದರೆ ನೇಚರ್ ಇರೋದೆ ನಮಗೆ, ನಾವು ಏನು ಬೇಕಾದ್ರೂ ಮಾಡ್ಬೋದು, ಅದನ್ನು ಮರ ಗಿಡ ಎಲ್ಲ ಕತ್ತರಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂತ ಯೋಚನೆ ಬಂದುಬಿಟ್ಟಿದೆ. ಇವತ್ತು ನೇಚರ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಅದನ್ನು ಕಾಪಾಡಬೇಕು. ಅದಕ್ಕೆ ಪೂಜೆ ಮಾಡುವಂಥದ್ದು ಈ ಭಾರತೀಯ ಇದರಲ್ಲಿ ಸಂಸ್ಕೃತಿಯಲ್ಲಿ ಶ್ರೇಷ್ಠ. ಯಾಕೆಂದರೆ ನಾವು ಪೂಜೆ ಮಾಡೋದ್ರ ಮುಖಾಂತರ ಅದು ಮೂಢನಂಬಿಕೆ ಅಂತ ಅಂತಾರೆ ಅವರು. ಆದರೆ ಪೂಜೆ ಮಾಡೋದ್ರ ಮುಖಾಂತರನಾದರೂ ಮರ ಉಳಿಸ್ಕೋಬೋದು ಅನ್ನುವಂಥ ಒಂದು ಇದು ಈ ದೇಶದಲ್ಲಿ ಪ್ರಚಲಿತದಲ್ಲಿತ್ತು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಒಬ್ಬ ಬದುಕಬೇಕಾದ್ರೆ ಇನ್ನೊಬ್ಬನ ತುಳಿಬೇಕು ಅನ್ನುವಂಥದ್ದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಅದು ಈ ದೇಶದ ಇದಲ್ಲ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅದನ್ನು ಕೂಡ ಅಷ್ಟೇ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅಂದರೆ ನನ್ನ ತಮ್ಮನಿಗೆ ಅಥವಾ ನನ್ನ ತಂಗಿಗೆ ಯಾರಿಗೋ ಒಂದು ಮೆಂಟಲಿ ರಿಟಾರ್ಡ್ ಆಗಿದ್ದಾರೆ ಅವಳು ಅಂತಂದರೆ ನಾನು ಅವ್ರನ್ನ ಹೇಗೆ ನೋಡ್ತೀನಿ? ನಾನು ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅವ್ರನ್ನ ಕೊಂದುಬಿಟ್ಟಾದರೂ ಅವ್ರ ಭಾಗದಲ್ಲಿ ಬರುವಂಥ ಆಸ್ತಿ ನಾನು ಹೊಡ್ಕೊಂಡ್ಬಿಡ್ಬೇಕು ಅಂತ ನಾನು ನೋಡಲ್ಲ. ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ. ಅಯ್ಯೋ ಪಾಪ ಈ ಥರ ಆಗಿದೆಯಲ್ಲ ಅನ್ನುವಂಥ ಒಂದು ಇದರಿಂದ ಕರುಣೆಯನ್ನು ತೋರಿಸ್ಕೊಂಡು ಅವರಿಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿಕೊಂಡು ಅವ್ರ ಆಸ್ತಿ ಹೊಡಿಯೋಕೆ ಹೋಗಲ್ಲ. ನನ್ನ ತಂಗಿನೇ ಇವಳು, ಆದ್ದರಿಂದ ಇವಳನ್ನ ಸರಿಯಾಗಿ ನೋಡ್ಕೋಬೇಕು, ನನ್ನ ತಮ್ಮನೇ ಇವನು ಇವನು ಸರಿಯಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಭಾವನೆ ಬರಬೇಕು. ಇವೆಲ್ಲ ಬರುವಂಥದ್ದು ಯೋಗದಿಂದ ಮಾತ್ರ ಸಾಧ್ಯ. ಇಲ್ಲದ್ರೆ ಈ ಎಮೋಷನಲ್ ಕ್ವೋಷಿಯೆಂಟು ಇಂಥದ್ದೆಲ್ಲ ಯಾವತ್ತೂ ಇರೋದಿಲ್ಲ. ಆದ್ದರಿಂದಾಗಿ ಅನೇಕ ಸಮಸ್ಯೆಗಳು ಮತ್ತು ರೋಗಗಳು ಬರೋದಕ್ಕಾಗತ್ತೆ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಬೇಕಾದಷ್ಟು ಕ್ರಮಗಳನ್ನು ಕೂಡ ಅನುಸರಿಸ್ಬೋದು. ಅಂಥ ಕ್ರಮಗಳಲ್ಲಿ ಓಂ ಹೇಳ್ತಾ ಇದ್ದರೆ ದ್ವೇಷ ಭಾವನೆ ಕಡಿಮೆ ಆಗ್ತಾ ಬರುತ್ತೆ. ದಿನ ಒಂದು 10 ಕಣ್ಣು ಮುಚ್ಕೊಂಡು ಓಂ ಅಂತ ಸುಮ್ಮನೆ ಹೇಳ್ತಾ ಇದ್ರೆ ಸಾಕು, ಆತಂಕ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಹಾಗೇನೆ ಒಂದು ನ್ಯೂರಾನ್ ಅಂತ ನರ್ವ್ ಸೆಲ್ ಅಂತ ಏನು ಹೇಳ್ತೀವಿ ಅದು 20,000 ಕೊಬ್ಬಿನ ಜೀವಕೋಶಗಳನ್ನು ಸಂಗ್ರಹ ಮಾಡ್ಕೊಳ್ಳುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಒಂದು ಬೆರಳಿನ ತುದಿಯಲ್ಲಿ 50,000 ನರಕೋಶಗಳಿರುತ್ತೆ. ಅಂದರೆ ಇವೆಲ್ಲ ಯಾತಕ್ಕೆ ಇದೆಲ್ಲ ರಿಸರ್ಚ್ ಆಗಿದೆ ಅಂತಂದರೆ ನಮ್ದೀಗ ಆಲ್ಫಾ ಬೀಟಾ ಡೆಲ್ಟಾ ಅಂತೇಳಿ ಮೆದುಳಿನಲ್ಲಿ ವೇವ್ಸು ಹೋಗ್ತಾ ಇರುತ್ತೆ. ಆ ಡೆಲ್ಟಾ ವೇವ್ಸನ್ನು ಜಾಸ್ತಿ ಮಾಡಬೇಕು, ಆಲ್ಫಾ ವೇವ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಈ ರೀತಿಯ ಓಂಕಾರವನ್ನು ಹೇಳೋದು, ಧ್ಯಾನ ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಪ್ರಾಣಾಯಾಮ ಮಾಡೋದು, ಇವುಗಳಿಂದ ಅವೆಲ್ಲ ಕಡಿಮೆ ಆಗಿರೋದನ್ನು EEG ಅಂತ ಕರಿತೀವಿ ನಾವು, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಅದರ ಮೂಲಕ ಇವತ್ತು ಬೇಕಾದಷ್ಟು ರಿಸರ್ಚ್ಗಳು ನಿಮ್ಯಾನ್ಸಲಾಗಿದೆ. ಇದು ಯೋಗದ ಮುಖಾಂತರ ಹೇಗೆ ಮಾನಸಿಕ ರೋಗಗಳನ್ನು ತಡೆಯಬಹುದು ಅನ್ನುವಂಥದ್ದನ್ನು ಕೂಡ ಇವತ್ತು ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ.
1: ಡಾಕ್ಟರ್ ಚಂದ್ರಶೇಖರ್ ಅವರೇ, ಯೋಗವನ್ನು ಅಂದರೆ ವಿಶೇಷವಾಗಿ ಆಸನವನ್ನು ತುಂಬ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಉಸಿರಾಟದ ಸಮೇತ, ಅಂದರೆ ಯೋಗದಲ್ಲಿ ಹೇಳೋ ಹಾಗೆ ಉಸಿರನ್ನು ಬಿಡುವಾಗ ಉಸಿರು ಬಿಡಬೇಕು, ಉಸಿರನ್ನು ತಗೊಳ್ಳುವಾಗ ಉಸಿರನ್ನು ತಗೋಬೇಕು, ಉಸಿರನ್ನು ನಿಲ್ಲಿಸಬೇಕಾದಾಗ ಉಸಿರನ್ನು ಒಳಗಡೆನೆ ನಿಲ್ಲಿಸ್ಕೋಬೇಕು. ಹೀಗೆ ಉಸಿರಾಟದ ಸಮೇತ ಯೋಗವನ್ನು ಮಾಡಬೇಕು. ಮತ್ತು ಆಸನ ಅಂದರೆ ಅದು ಒಂದು ವಿಜ್ಞಾನ ಅಂತ. ಹಾಗಾಗಿ ಇದನ್ನ ತುಂಬಾ

0: ಅಚ್ಚುಕಟ್ಟಾಗಿ ಮಾಡೋದು ಹೇಗೆ?
1: ಇದನ್ನ ಪೂನಾದಲ್ಲಿ ಬಿ ಕೆ ಎಸ್ ಅಯ್ಯಂಗಾರರು ರಮಾಮಣಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂತೇಳಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ತೆಗೆದಿದ್ದಾರೆ. ಅವರು ಮಾಡಿರ್ತಕ್ಕಂಥ ಅನೇಕ ರಿಸರ್ಚ್ಗಳು ನಮ್ಮ ಕಣ್ಮುಂದೆ ಬರುತ್ತೆ. ಬೆನ್ನುಮೂಳೆ ಸೊಟ್ಟಾಗಿರೋದಿರ್ಬೋದು ಅಥವಾ ಫ್ರ್ಯಾಕ್ಚರ್ ಆದಮೇಲೆ ನಡೆಯೋಕ್ಕೆ ಆಗಲ್ಲ, ಅವರಿಗೆ ಸ್ವತಃ ಅವರಿಗೇನೆ ಫ್ರ್ಯಾಕ್ಚರ್ ಆದಾಗ ನಿಮಗೆ ಇನ್ನೂ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗಲೂ ಸಹ ಅವರು ಕೆಲವು ಆಸನಗಳನ್ನು ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡಿರತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗೆಯೇ ಉಸಿರಾಟ ತಗೊಳ್ಳೋದು ಬಿಡೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಪೂರಕ ರೇಚಕ ಅಂತ ಕರಿತೀವಿ, ಹಿಡಿದಿಟ್ಕೊಳ್ಳೋದಕ್ಕೆ ಕುಂಭಕ ಅಂತ ಕರಿತೀವಿ. ಇಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು ಆಸನಗಳಲ್ಲಿ ಸಾಮಾನ್ಯವಾಗಿ ಬಹಳ ಕಡಿಮೆ, ಇದರಲ್ಲಿ ಪೂರಕ ರೇಚಕನೇ ಮುಖ್ಯ. ಪೂರಕ ಒಂದು ಮಿನಿಮಮ್ ಒಂದು 15-20 ಸೆಕೆಂಡ್ಗಳು ಮೊದಲು ಹಿಡಿದಿಟ್ಕೋಬೇಕು, ನಂತರ 30 ಸೆಕೆಂಡ್ವರೆಗೆ ಅಂದರೆ ಅರ್ಧ ನಿಮಿಷದವರೆಗೆ ಹಿಡಿದಿಟ್ಕೊಳ್ಳೋಂಥವ್ರು ಇದ್ದಾರೆ, ಅಂದರೆ ತಗೊಳ್ಳುವಂಥವ್ರು ಇದ್ದಾರೆ, ಬಿಡುವಂಥವ್ರು ಇದ್ದಾರೆ. ಹಾಗೆ ಮಿನಿಮಮ್ 15 ಸೆಕೆಂಡ್ ತಗೊಳ್ಳುವಂಥದ್ದು, 15 ಸೆಕೆಂಡ್ ಬಿಡುವಂಥದ್ದು ಮೊದಲಿಂದ ಅಭ್ಯಾಸ ಮಾಡ್ಕೊಂಡು ಬರಬೇಕು. ಮತ್ತು ಒಂದು ಆಸನ ಅಂದರೆ ಮಿನಿಮಮ್ ಒಂದು 5-10 ನಿಮಿಷಗಳು ಮಾಡಬೇಕಾಗತ್ತೆ. ನಾವು ಸುಮ್ಮನೆ ಎಕ್ಸಸೈಸ್ ಥರ ಒಂದು ಉಸಿರು ತಗೊಳ್ಳೋದು, ಕೈ ಬಿಟ್ಬಿಡೋದು, ಮತ್ತೆ ಎರಡನೇ ಉಸಿರು ತಗೊಳ್ಳೋದು, ಇನ್ನೊಂದು ಸ್ಥಿತಿಗೆ ಹೋಗೋದು ಆಗಬಾರ್ದು. ಯಾಕೆಂದರೆ ಸ್ಥಿರ ಸುಖಮ್ ಆಸನ ಅಂದರೆ ಸ್ಥಿರತೆ ಮತ್ತು ಸುಖ ಎರಡನ್ನೂ ಕೊಡಬೇಕು, ಸ್ಟೆಬಿಲಿಟಿನೂ ಕೊಡಬೇಕು ಬಾಡಿಗೆ ಮೈಂಡ್ಗೆ, ಮತ್ತು ಸುಖವನ್ನು ಕೊಡಬೇಕದು. ಆ ಆಸನ ಮಾಡುವಾಗ ಇನ್ನೊಂದಷ್ಟೊತ್ತು ಇರಬೇಕು ಈ ಆಸನದಲ್ಲಿ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು. ಅಯ್ಯೋ ಸುಸ್ತಾಗ್ತಾ ಇದೆ, ಕೈ ಬಿಟ್ಬಿಡ್ತೀನಿ, ಕಾಲು ಬಿಟ್ಬಿಡ್ತೀನಿ ಅಂದರೆ ಅದು ಆಸನ ಆಗಲ್ಲ, ಅದು ಎಕ್ಸರ್ಸೈಸ್ ಆಗುತ್ತೆ. ಆ ರೀತಿ ನಾವು ಮನಸ್ಸಿಟ್ಟು ಅದನ್ನು ಮಾಡಿದರೆ ಮಾತ್ರ ಅದು ನಮಗೆ ಶಕ್ತಿಯನ್ನು ತುಂಬುತ್ತೆ, ಮನಸ್ಸಿಗೂ ಶರೀರಕ್ಕೂ ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ 5-10 ನಿಮಿಷ ಒಂದು ಆಸನವನ್ನು ಮಾಡಬೇಕು. ಮತ್ತು ವೇಮನ ಅಂತ ಒಬ್ಬರು ಆಂಧ್ರದಲ್ಲಿ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ, ವಿನಾವಿನ್ಯಾಸಿನ ಆಸನಂ ನಾ ಸಿದ್ಧತೆ. ಆಸನ ಸಿದ್ಧಿ ಆಗಬೇಕಾದ್ರೆ ವಿನ್ಯಾಸಗಳ ಮೂಲಕ ಮಾಡಬೇಕು, ಅಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ, ಇನ್ನೊಂದು 1, 2, 3, 4 ಅಂತ ಹೇಗೆ ನಾವು ಆಜ್ಞೆಗಳನ್ನು ಕೊಡ್ತೀವೋ ಆ ರೀತಿ ಆಜ್ಞೆಗಳನ್ನು ಕೊಟ್ಕೊಂಡು ಹೋಗಬೇಕು. ವಿನ್ಯಾಸಗಳನ್ನು ಮಾಡಿಕೊಂಡು ಆಸನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ಥಿತಿಯಲ್ಲಿ ನಾನು ಹೇಳಿದಾಗೆ 5-10 ನಿಮಿಷ ಒಂದೊಂದು ಆಸನದ ಸ್ಥಿತಿಯಲ್ಲಿ ಇರಬೇಕು.
2: ಈಗ ಆಸನಗಳನ್ನು ಮಾಡೋದಕ್ಕೆ ಒಂದಷ್ಟು ಪ್ರೋಟೋಕಾಲ್ಗಳನ್ನು ಸಿದ್ಧಪಡಿಸ್ಬಿಟ್ಟಿದ್ದಾರೆ, ತಮಗೆ ಗೊತ್ತಿದೆ ಅದು. ಅಂದರೆ ಯಾವ ಆಸನ ಮೊದಲಿಗೆ ಮಾಡಬೇಕು, ಯಾವ ಆಸನ ನಂತರ ಮಾಡಬೇಕು, ಯೋಗಾಸನವನ್ನು ಆರಂಭ ಹೇಗೆ ಮಾಡಬೇಕು, ಅಂತ್ಯ ಹೇಗೆ ಗೊಳಿಸ್ಬೇಕು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಿಕಿತ್ಸಾತ್ಮಕವಾಗಿ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಅಲ್ಲಿ ಯಾವ ರೀತಿಯ ಪ್ರೊಸೀಜರ್ ಇರಬೇಕು, ಈ ಥರದ್ದೆಲ್ಲ ಹೇಳ್ತಾರಲ್ಲ. ಈಗ ಯೋಗ ನಾನು ಮಾಡಬೇಕು, ಮನೆಯಲ್ಲಿ ನಾನು ಆಸನ ಮಾಡಬೇಕು ಅಂದರೆ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ಕೊಳ್ಳೋಕೆ ಬರಲ್ವಾ, ಅಥವಾ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆಯಾ, ಯಾವುದಾದ್ಮೇಲೆ ಯಾವುದು ಏನು ಯಾವ ರೀತಿ, ಅದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
1: ಹೌದು, ಪ್ರೈಮರಿ ಆಸನ ಅಂತ ಇದೆ, ಅದಾದ ನಂತರದಲ್ಲಿ ಅಡ್ವಾನ್ಸ್ಡ್ ಆಸನಗಳನ್ನು ಮಾಡಬೇಕಾಗುತ್ತೆ. ಅಡ್ವಾನ್ಸ್ಡ್ ಆಸನಗಳನ್ನೇ ಮೊದಲು ಮಾಡಿಬಿಡ್ತೀನಿ, ನನಗೆ ಬಂದ್ಬಿಡುತ್ತೆ ಶೀರ್ಷಾಸನ, ನಿಂತ್ಕೊಂಡ್ಬಿಡ್ತೀನಿ ಶೀರ್ಷಾಸನದಲ್ಲಿ, ಆ ರೀತಿ ಯಾವುದೇ ಅಡ್ವಾನ್ಸ್ಡ್ ಆಸನಗಳನ್ನು ಡೈರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಒಂದು ರಕ್ತ ಚಲನೆ ಒಂದೇ ಥರ ಇರುತ್ತೆ, ಆ ಚಲನೆಯನ್ನು ಗ್ರ್ಯಾಜುಯಲ್ಲಾಗಿ ಬದಲಾಯಿಸ್ಕೋಬೇಕು. ನಾವು ಯಾವುದೋ ಒಂದು ಅಂಗಕ್ಕೆ ತಲುಪಿಸ್ಬೇಕು ಜಾಸ್ತಿ ರಕ್ತನ ಅಂದರೆ ಆ ಜಾಗಕ್ಕೆ ನಿಧಾನಕ್ಕೆ ತಲುಪಿಸ್ಬೇಕು, ಒಂದೇ ಸಲ ಫೋರ್ಸಲ್ಲಿ ತಲುಪಿಸುವಂಥ ಒಂದು ಆಸನನ ನಾವು ಮಾಡೋಕ್ಕೆ ಹೋಗಬಾರ್ದು. ನಿಧಾನಗತಿಯಲ್ಲಿ ಆಸನವನ್ನು ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಆಸನವನ್ನು ಮಾಡೋ ಯಾವುದೇ ಚಿಕಿತ್ಸಾತ್ಮಕವಾಗಿ ಮಾಡಬೇಕಾದ್ರೂ ಮೊದಲನೇ ದಿವಸನೇ ಅವನಿಗೆ ಚಿಕಿತ್ಸೆಗೋಸ್ಕರ ಬಂದಿದ್ದಾನೆ, ಚಿಕಿತ್ಸಾ ಆಸನ ಹೇಳ್ಕೊಟ್ಬಿಡ್ಬೇಕು, ಅದು ಒಂದೇ ಆಸನ ಹೇಳ್ಕೊಟ್ಬಿಡ್ಬೇಕು ಅಂತಲ್ಲ, ಎಲ್ಲರಿಗೂ ಪ್ರೈಮರಿ ಆಸನದಿಂದ ಪ್ರಾರಂಭ ಮಾಡಬೇಕು. ಆಸನದ ಎಲ್ಲ ಪ್ರಾರಂಭಕ್ಕೆ ಮುಂಚೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ದೈವಿ ಪ್ರಾರ್ಥನೆ ಮಾಡೋದ್ರಿಂದ, ಸೂರ್ಯನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಮನಸ್ಸು ಒಂದು ಸ್ಟಡಿ ಆಗುತ್ತೆ. ಅದಾದ ಮೇಲೆ ಓಂಕಾರವನ್ನು ಒಂದು 3-4 ಸಲ ಹೇಳಬೇಕು. ಅದಾದ ಮೇಲೆ ಆಸನವನ್ನು ಪ್ರಾರಂಭ ಮಾಡಬೇಕು. ಸಡನ್ ಆಗಿ ಸುಮ್ಮನೆ ನಿಂತ್ಕೊಂಡ ತಕ್ಷಣವೇ ಆಸನ ಮಾಡುವಂಥದ್ದಲ್ಲ.
2: ಈ ಸೂರ್ಯ ನಮಸ್ಕಾರ ಮಾಡಬೇಕು ಮೊದಲಿಗೆ ಅಂತ ಹೇಳಲಾಗುತ್ತೆ.
1: ಇದು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಒರಿಸ್ಸಾದ ಒಬ್ಬ ರಾಜ ಮಾಡಿದಂಥ, ಅಲ್ಲಿಂದ ಪ್ರಾರಂಭ ಆಯಿತು ಈ ರೀತಿ 10-12 ಅಂಕಗಳನ್ನು ಕೊಟ್ಟು ಮಾಡಿಸುವಂಥದ್ದು. ಅದಕ್ಕೆ ಮುಂಚೆ ಸೂರ್ಯ ನಮಸ್ಕಾರ ಅಂತ ಇರಲಿಲ್ಲ. ಸೂರ್ಯನ ಹೋಮ ಮಾಡೋದು, ಸೂರ್ಯನ ಯಜ್ಞ ಮಾಡೋದು, ಅದರ ಸುತ್ತಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು ಮಾತ್ರ ಇತ್ತು. ಇದಾದಮೇಲೆ ಇದು ಪ್ರಚಲಿತವಾಯಿತು. ಅದಾದಮೇಲೆ ಬೇರೆ ಬೇರೆ ಶಾಲೆಗಳು ಬೇರೆ ಬೇರೆ ಸೂರ್ಯ ನಮಸ್ಕಾರಗಳನ್ನು ಇವತ್ತು ಮಾಡಿಸ್ತಾ ಇದ್ದಾರೆ. 12 ಅಂಕಿಯಲ್ಲಿ ಮಾಡಿಸ್ತಾರೆ, 16 ಅಂಕಿಯಲ್ಲಿ ಮಾಡಿಸ್ತಾರೆ, 10 ಅಂಕಿಯಲ್ಲಿ ಮಾಡಿಸ್ತಾರೆ. ಈ ಥರ ಸೂರ್ಯ ನಮಸ್ಕಾರ ಬಂದಿದೆ. ಬಂದಿರೋದೇನು ಅಂದರೆ ಇವುಗಳು ಬೇರೆ ಬೇರೆ ಆಸನಗಳ ಒಂದು ಒಟ್ಟು ಮಾಡಿ ಮಾಡಿಸಿರುವಂಥ ಸೂರ್ಯ ನಮಸ್ಕಾರನ ಒಟ್ಟು ಮಾಡಿದ್ದಾರೆ. ಅಂದರೆ ಇದು ಒಂಥರ ಎಕ್ಸರ್ಸೈಸ್ ಥರ ಇವತ್ತು ಫಸ್ಟ್ ಮಾಡ್ತಾರೆ. ಅದರಿಂದ ಶಿಥಿಲೀಕರಣ ವ್ಯಾಯಾಮದಂಗೆ ಆಗುತ್ತೆ, ಅಂದರೆ ದೇಹಗಳು ಸಡಿಲಗೊಳ್ಳಕ್ಕೆ, ಬೇರೆ ಬೇರೆ ಜಾಯಿಂಟ್ಸ್ಗಳು ಸಡಿಲಗೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ.
2: ಅಂತ್ಯ ಮಾಡೋದು ಹೇಗೆ ಸರ್? ಯೋಗ
1: ಅಂತ್ಯ ಮಾಡೋದು ಪ್ರಾರ್ಥನೆಯಿಂದಲೇ ಅಂತ್ಯ ಮಾಡಬೇಕು. ಶವಾಸನ ಪ್ರತಿಯೊಬ್ಬರೂ ಮಾಡಲೇಬೇಕು, ಯಾರೇ ಚಿಕಿತ್ಸಾತ್ಮಕ ಯೋಗದಲ್ಲಿರಲಿ ಅಥವಾ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡುವಂಥವ್ರಿರಲಿ, ಶವಾಸನದಿಂದ ಅಂತ್ಯ ಮಾಡಬೇಕು. ಶವಾಸನ ಮಾಡಿದ ಮೇಲೆ ಎದ್ದು ಕೂತ್ಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಆಮೇಲೆ ಅಂತ್ಯವನ್ನು ಮಾಡಬೇಕಾಗುತ್ತೆ.
2: ಡಾಕ್ಟ್ರೇ ಈಗ

0: ಬಿ ಕೆ ಎಸ್ ಅಯ್ಯಂಗಾರ್ ಬಗ್ಗೆ ತಾವು ಹೇಳಿದ್ರಿ, ಅವರು ಒಂದಷ್ಟು ಪರಿಕರಗಳನ್ನು ಬಳಸ್ಕೊಂಡು ಆಸನವನ್ನು ಹಾಕಿಸ್ತಾ ಇದ್ರಂತೆ. ಅಂದರೆ ಈಗ ನನಗೆ ಶೀರ್ಷಾಸನ ಹಾಕಕ್ಕೆ ಬರಲ್ಲಪ್ಪ, ಗೋಡೆಯ ಸಪೋರ್ಟ್ ತಗೊಂಡು ಬೆಲ್ಟು ಮತ್ತು
1: ಹಗ್ಗಗಳು
0: ಹಗ್ಗ ಇದನ್ನೆಲ್ಲ ಬಳಸಿ ಆ ಶೀರ್ಷಾಸನವನ್ನು ವೈಜ್ಞಾನಿಕವಾಗಿ ಆ ವ್ಯಕ್ತಿಗೆ ಹಾಕಿಸ್ಬಿಟ್ಟು ಅದರ ಲಾಭವನ್ನು ಅವ್ರಿಗೆ ಕೊಡೋ ರೀತಿಯಲ್ಲಿ ಈ ತರಹದ ಆಸನಗಳನ್ನು ಮಾಡಬಹುದೇ?
1: ಅಲ್ಲ, ಈ ಥರನೇ ಮಾಡೋದು ಸುಲಭ ಮಾಡಿಕೊಡೋದಕ್ಕೋಸ್ಕರ ಅದು ಮಾಡಿದ್ದಾರೆ ಅಷ್ಟೇ, ಅದರಲ್ಲೇನು ತಪ್ಪಿಲ್ಲ. ಚೇರ್ಗಳನ್ನು ಬಳಸ್ಕೊಂಡು ತ್ರಿಕೋಣಾಸನ ಮಾಡೋಂಥದ್ದು, ದಂಡ ಬಳಸ್ಕೊಂಡು ತ್ರಿಕೋಣಾಸನ ಮಾಡೋಂಥದ್ದು, ಇದೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ, ಬೆನ್ನುಮೂಳೆ ನೇರವಾಗೇ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಮುಂಚೆ ಆ ರೀತಿ ಯಾರೋ ಹೇಳ್ಕೊಟ್ಟಿಲ್ಲದೆ ಇರೋದ್ರಿಂದ ಯಾರೋ ಒಬ್ಬರು ಇನ್ನೊಬ್ಬರು ಇನ್ಸ್ಟ್ರಕ್ಟರ್ ಮಾಡಿಸ್ತಾ ಇದ್ದುದರಿಂದ ಅವರು ಹೇಗೆ ಮಾಡಿಸ್ತಿದ್ರು ಅದ್ರ ಪ್ರಕಾರ ಮಾಡಿಸ್ತಿದ್ರು. ಆದರೆ ಬಿ ಕೆ ಎಸ್ ಅಯ್ಯಂಗಾರ್ ಬಂದ ಮೇಲೆ ಅದಕ್ಕೆ ಅದರದ್ದೇ ಆದ ಒಂದು ಬೇರೆ ಪರಿಕಲ್ಪನೆಗಳು ಇವತ್ತು ಎಲ್ಲ ಶಾಲೆಗಳಲ್ಲಿ ಬಂದಿದೆ. ಸುಲಭವಾಗಿ ಹೇಗೆ ಮಾಡಿಸ್ಬೋದು ಅನ್ನೋದು ಗೊತ್ತಾಗಿದೆ ಎಲ್ರಿಗೂ. ಈಗ
0: ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಸಾಮಾನ್ಯವಾಗಿ ಇವತ್ತು ಯೋಗನ ಹೆಚ್ಚು ಜನ ತಮ್ಮ ಒಂದು ರೋಗಗಳಿಗೆ ಬಳಸ್ಕೊಳ್ಳೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ನಾವು ರೋಗಗಳಿಗೆ ಬಳಸ್ಕೊಳ್ಳೋದು ಒಂದು ಇರಲಿ, ಒಂದು ಹಂತದಲ್ಲಿ ಒಳ್ಳೆಯದು, ಆದರೆ ನಾವು ಯೋಗ ಕಲಿಯಕ್ಕೆ ಹೋಗುವಾಗಲೇ ಆ ಯೋಚನೆ ಇಟ್ಕೊಂಡು ಹೋಗೋದು ಬೇಡ ಅಂತ ಎಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ತೀನಿ. ಬೆಂಗಳೂರಿಗೆ ಹೋಗಬೇಕು ಅಂದರೆ ಬೆಂಗಳೂರಿಗೆ ಟಿಕೆಟ್ ತೊಗೊಳ್ಳಿ, ಮಧ್ಯ ಶ್ರೀರಂಗಪಟ್ಟಣದಲ್ಲಿ ಇಳಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಯೋಗದ ಮೂಲ ಉದ್ದೇಶ ಆತ್ಮಸಾಕ್ಷಾತ್ಕಾರ. ಆತ್ಮಸಾಕ್ಷಾತ್ಕಾರ ಅಂದ ತಕ್ಷಣ ಅಯ್ಯೋ ಆ ಲೆವೆಲ್ಲು ಅಂತ ಏನೋ ಭಾಳ ಸಾಕ್ಷಾತ್ಕಾರ ಅನ್ನೋ ಪದಾನೇ ನಿಮಗೆ ಹೆದರಿಕೆ ಬರೆಸುವಂಥ ಪದ ಇರ್ಬೋದು, ಅಥವಾ ಪದ ಕೇಳಿಲ್ಲ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು. ಬಹಳ ಸುಲಭ ಅದು. ಆತ್ಮ ಸಾಕ್ಷಾತ್ಕಾರ ಅಂದರೆ ಬೇರೆ ಏನಿಲ್ಲ, ಎರಡು ಟೆಸ್ಟ್ ಟ್ಯೂಬ್ನಲ್ಲಿ, ಒಂದು ಟೆಸ್ಟ್ ಟ್ಯೂಬಲ್ಲಿ ಆಕ್ಸಿಜನ್ ಇದೆ, ಇನ್ನೊಂದು ಟೆಸ್ಟ್ ಟ್ಯೂಬ್ನಲ್ಲಿ ಹೈಡ್ರೋಜನ್ ಇದೆ, ಜಲಜನಕ ಇದೆ, ಆಮ್ಲಜನಕ ಇದೆ. ಆದರೆ ಎರಡನ್ನು ನೋಡಿಬಿಟ್ಟು ನೀವು ಆಕ್ಸಿಜನ್ ಇದೆಯಾ ಇಲ್ಲ ಗೊತ್ತಾಗಲ್ಲ, ಹೈಡ್ರೋಜನ್ ಕಾಣುತ್ತಾ ಕಾಣಲ್ಲ. ಆದರೆ ಅದೇ ಅದರದ್ದೇ ಆದಂಥ ಟೆಸ್ಟ್ಗಳು ಮಾಡಿದಾಗ ಯಾವುದೋ ಒಂದು ಕ್ಯಾಂಡಲ್ ಹಿಡ್ಕೊಂಬಂದು ಆಕ್ಸಿಜನ್ ಇರುವಂಥ ಇದಕ್ಕೆ ಹಾಕಿದ ತಕ್ಷಣ ಬುಗ್ ಅಂತ ಹತ್ಕೊಳ್ಳುತ್ತೆ, ಅಂದರೆ ಇದರೊಳಗೆ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಎರಡು ಟೆಸ್ಟ್ ಟ್ಯೂಬ್ ಹತ್ತಿರ ಹಿಡ್ಕೊಂಡಾಗ ಅಲ್ಲಿ ನೀರು ಡ್ರಾಪ್ ಬೈ ಡ್ರಾಪ್ ಬೀಳುತ್ತೆ. ಅಂದರೆ ಎರಡು ಕಾಣದೇ ಇರುವಂಥ ವಸ್ತುಗಳಿಂದ ಒಂದು ಕಾಣುವಂಥ ವಸ್ತು ನಿಮ್ಗೆ ಸಿಕ್ತು. ಅಂದರೆ ಒಂದು ಮನಸ್ಸು ಒಂದು ಆತ್ಮ ಎರಡನ್ನೂ ನೀವು ನೋಡ್ಕೊಳ್ಳೋಕ್ಕಾಗಲ್ಲ. ಆದರೆ ಸಾಕ್ಷಾತ್ಕಾರ ಆದಾಗ ನೀರು ಹೇಗೆ ಕಾಣಿಸ್ತಾ ಇದೆಯೋ ಹಾಗೇ ನಿಮಗೂ ಪರದೆ ಸರಿಸಿದರೆ, ಇಂದ್ರಿಯಗಳನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಯಾವ ರೋಗಗಳು ಬರಲ್ಲ. ಹಾಗಾಗಿ ಎಲ್ಲ ಇಂದ್ರಿಯಗಳನ್ನು, ಅಂದರೆ ಇಲ್ಲಿ ಎಲ್ಲ ಅಂದ ತಕ್ಷಣದಲ್ಲೇ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಹೇಳಿದೆ, ಮತ್ತು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತ ಹೇಳ್ತೀವಿ. ಪಂಚ ಜ್ಞಾನೇಂದ್ರಿಯ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪಂಚ ಕರ್ಮೇಂದ್ರಿಯ ಅಂದರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಕಾಲುಗಳು, ಮಲಮೂತ್ರಗಳನ್ನು ಹೊರಗಡೆ ಹಾಕುವಂಥ ಅಂಗಗಳು, ಇವುಗಳನ್ನೆಲ್ಲ ನಾವು ಮಾತನ್ನು ಹೊರಡಿಸುವಂಥ ಅಂಗ, ಇದಕ್ಕೆ ಕರ್ಮೇಂದ್ರಿಯಗಳು ಅಂತ ಕರಿತೀವಿ. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ನಮಗೆ ಬೇಕಾದಾಗ, ಅಂದರೆ ನಮಗೆ ಇಂಪಲ್ಸಸ್ ಅಂತ ಕರಿತೀವಿ, ಅಂದರೆ ಯಾವಾಗ ನಮಗೆ ಬೇಕೋ ಅದಕ್ಕೆ ಮಾತ್ರ ಬಳಸ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದಾಗ ಮತ್ತು ಮೌನವನ್ನು ಹೆಚ್ಚು ಅಭ್ಯಾಸ ಮಾಡಿದಾಗ ನಾವು ಒಳ್ಳೆಯ ಯೋಗಿಗಳಾಗ್ತೀವಿ. ಮತ್ತು ಯೋಗಿಗಳು ಅಂದ ತಕ್ಷಣವೇ ನಾವೇನೋ ಕಾಯಿ ಬಟ್ಟೆ ಉಟ್ಕೊಂಡು ಹೋಗಬೇಕು ಅಂತಿಲ್ಲ. ಸಾಮಾನ್ಯ ಸಂಸಾರಸ್ಥನೂ ಕೂಡ ಎಲ್ಲ ಯೋಗವನ್ನು ಮಾಡಿಕೊಂಡು ಅವನ ಜೀವನವನ್ನು ಸುಖಮಯವನ್ನಾಗಿ ಮಾಡ್ಕೊಳ್ಳುವಂಥದ್ದು, ಅಷ್ಟನ್ನೇ ಯೋಗಿ ಅಂತ ಕರಿತೀವಿ ಹೊರತು, ಯೋಗಿ ಅಂದ ತಕ್ಷಣವೇ ಎಲ್ಲರೂ ಹಿಮಾಲಯದಲ್ಲಿ ಇರಬೇಕು ಅನ್ನುವಂಥ ಅಭಿಪ್ರಾಯ ಅಲ್ಲ.
0: ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ಯೋಗ ಚಿಕಿತ್ಸೆ ಮತ್ತು ಚಿಕಿತ್ಸಾತ್ಮಕ ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು, ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಚಿಕಿತ್ಸಾತ್ಮಕ ಯೋಗ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
3: ತ್ವರಿತ ನಡಿಗೆ, ಆಟ, ಓಟ, ಯೋಗ, ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
2: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
3: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು.
4: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ

0: ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುಣಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂಥ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014ರವರೆಗೆ 82% ಪ್ರಗತಿ ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1,700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು September 2022ರವರೆಗೆ ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು.

0: ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನು ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ: ಇದುವರೆಗೆ 771,641 ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4 ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
2: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗದ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಈ ಮಸೂದೆಯನ್ನು ಮಂಡಿಸಿದರು. ಪ್ರಶ್ನಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಾದ ಮೀರಾಬಾಯಿ ಚಾನು, ರಿಷಿಕಾಂತ್ ಸಿಂಗ್, ರಾಜಮುತ್ತು ಪಾಂಡಿ ಮತ್ತು ಪ್ಯಾರಾ ಪವರ್ ಲಿಫ್ಟರ್ ಜುಂಡುಕುಮಾರ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿದರು. ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಕ್ರೀಡಾಪಟುಗಳು, ತರಬೇತುದಾರರು ಮತ್ತು ಇಡೀ ತಂಡವನ್ನು ಅವರು ಶ್ಲಾಘಿಸಿದರು. ಬಳಿಕ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಸ್ಪೀಕರ್ ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಕ್ರಮದ ಆರೋಪವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಅಥವಾ ವಿಷಯಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯನ್ನು ಸುಗಮವಾಗಿ ನಡೆಸಲು ಸಹಕರಿಸುವಂತೆ ವಿರೋಧ ಪಕ್ಷಗಳನ್ನು ಸ್ಪೀಕರ್ ಮನವಿ ಮಾಡಿದರು. ಅಲ್ಲದೆ ಸದನದ ಸಂಪ್ರದಾಯ ಮತ್ತು ಸಭ್ಯತೆಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದು ಸ್ಪೀಕರ್ ಎಚ್ಚರಿಸಿದರು. ಆದರೂ ಘೋಷಣೆಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಮಂಡಿಸಲಾಯಿತು. ನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂಬ ಆರೋಪದ ಕುರಿತು ಚರ್ಚೆಗೆ ಒತ್ತಾಯಿಸಿದರು. ವಿರೋಧ ಪಕ್ಷದ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪುನಃ 12 ಗಂಟೆಗೆ ಸದನ ಸೇರಿದಾಗ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯನ್ನು ನಾಳೆ ನಡೆಸಲು ಸುಪ್ರೀಂಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಇದೇ ವೇಳೆ ಪ್ರತಿಭಟನೆ ಸಮಯದಲ್ಲಿ ಹಲ್ಲೆಗೊಳಗಾದ ಪೊಲೀಸ್ ಸಿಬ್ಬಂದಿಯ ಕುಟುಂಬ ಸದಸ್ಯರು ಸಲ್ಲಿಸಿದ ಪ್ರತ್ಯೇಕ ಅರ್ಜಿಗಳನ್ನು ಮತ್ತು ಇತರೆ ಪಟ್ಟಿ ಮಾಡಲಾದ ಅರ್ಜಿಗಳನ್ನು ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ನ್ಯಾಯಪೀಠ ಒಪ್ಪಿಗೆ ಸೂಚಿಸಿದೆ. ಮಾಜಿ ರಾಷ್ಟಪತಿ ಮತ್ತು ಖ್ಯಾತ ವಿಜ್ಞಾನಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯಾದ ಇಂದು ರಾಷ್ಟ ಅವರಿಗೆ ಗೌರವ ಸಲ್ಲಿಸುತ್ತದೆ. ಅವರು ಭಾರತದ ಬಾಹ್ಯಾಕಾಶ ಮತ್ತು ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನು ಭಾರತದ ಕ್ಷಿಪಣಿ ಮಾನವ ಎಂದು ಕರೆಯಲಾಗುತ್ತದೆ. ಅವರು 2015 ಈ ದಿನದಂದು ನಿಧನರಾದರು. ಅವರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಅಭಿವೃದ್ಧಿ ಹೊಂದಿದ ಸ್ವಾವಲಂಬಿ ಮತ್ತು ಬಲಿಷ್ಠ ಭಾರತಕ್ಕಾಗಿ ದೂರದೃಷ್ಟಿಯ ಕನಸುಗಾರರಾಗಿದ್ದರು. ದೇಶೀಯ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅವರ ಕೊಡುಗೆ ಭಾರತೀಯ ವಿಜ್ಞಾನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ

0: ಕೆತ್ತಲಾಗಿದೆ ಎಂದು ಹೇಳಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಜ್ಞಾನ, ಶಿಸ್ತು, ಸರಳತೆ ಮತ್ತು ರಾಷ್ಟ್ರೀಯ ಸೇವೆಯನ್ನು ತಮ್ಮ ಜೀವನದ ಅಡಿಪಾಯವನ್ನಾಗಿ ಮಾಡಿಕೊಂಡರು. ದೇಶಾದ್ಯಂತ ಲಕ್ಷಾಂತರ ಯುವಕರಲ್ಲಿ ಆತ್ಮವಿಶ್ವಾಸ, ನಾವೀನ್ಯತೆ ಮತ್ತು ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಜಾಗೃತಗೊಳಿಸಿದರು ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸಂಸ್ಥಾಪನಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ CRPF ಸಿಬ್ಬಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅನುಕರಣೀಯ ಧೈರ್ಯ, ಅಚಲ ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ CRPF ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡಿದೆ ಎಂದು ಹೇಳಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಮಾನವೀಯ ಕಾರ್ಯಾಚರಣೆಗಳನ್ನು ಭಾರತೀಯ ವಾಯುಪಡೆ ಮುಂದುವರೆಸಿದೆ. ಮಳೆ ಸಂಬಂಧಿತ ಘಟನೆಗಳಿಂದ ರಸ್ತೆ ಸಂಪರ್ಕದಲ್ಲಿ ವ್ಯಾಪಕ ಅಡಚಣೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಲುಕಿರುವವರನ್ನು IAF ಹೆಲಿಕಾಪ್ಟರ್ಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದೆ. ಲಾಗ್ಲೆಂಗ್ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ 2 ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಲಾಗಿದೆ. ಸಿಲುಕಿಕೊಂಡಿದ್ದ 42 ಪ್ರಯಾಣಿಕರನ್ನು ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿದೆ. ಇದಕ್ಕೂ ಮೊದಲು ಒಟ್ಟು 148 ಪ್ರಯಾಣಿಕರನ್ನು ಸುರಕ್ಷಿತ ಸ್ಥಳಗಳಿಗೆ IAF ಸ್ಥಳಾಂತರಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದಿನಿಂದ ಅಥ್ಲೆಟಿಕ್ ಸ್ಪರ್ಧೆಗಳು ಆರಂಭವಾಗಲಿದ್ದು, ಪುರುಷರ ಜಾವೆಲಿನ್ ಎಸೆತದಲ್ಲಿ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಸ್ಪರ್ಧಿಸಲಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ 48 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿದ್ದಾರೆ. ಅವರು ಒಟ್ಟು 190 kg ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಅವರು ಸ್ನ್ಯಾಚ್ನಲ್ಲಿ 85 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 kg ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022 ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಪುರುಷರ 60 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 kg ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನ್ಯಾಚ್ನಲ್ಲಿ 121 kg ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 kg ಭಾರ ಎತ್ತಿದರು. ಪುರುಷರ 65 kg ವಿಭಾಗದಲ್ಲಿ ರಾಜಾ ಮುತ್ತುಪಾಂಡಿ ಒಟ್ಟು 286 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದರು. ಈ ಪೈಕಿ ಸ್ನ್ಯಾಚ್ನಲ್ಲಿ 126 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 kg ಸೇರಿವೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದಾಗಿ ಇರಾನ್ ಸಂಸತ್ತಿನ ರಾಷ್ಟ್ರೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಉಕ್ರೇನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಬ್ರಾಹಿಂ ಅಜೀಜಿ ಇರಾನ್ ಮೇಲಿನ ಯಾವುದೇ ದಾಳಿಗೆ ಬೆಲೆ ಇದೆ, ಇದಕ್ಕೆ ಉಕ್ರೇನ್ ಪ್ರತಿಕ್ರಿಯೆ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಇರಾನ್ಗೆ ಸೇರಿದ ಹಡಗಿನ ಮೇಲೆ ಉಕ್ರೇನ್ ಒಬ್ಬ ನಾವಿಕನನ್ನು ಹತ್ಯೆ ಮಾಡಿ ಮತ್ತೊಬ್ಬನನ್ನು ಗಾಯಗೊಳಿಸಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಆರೋಪಿಸಿದ ನಂತರ ಅವರ ಹೇಳಿಕೆಗಳು ಬಂದಿವೆ. ಈ ಘಟನೆಯ ಬಗ್ಗೆ ಔಪಚಾರಿಕ ಪ್ರತಿಭಟನೆ ಸಲ್ಲಿಸಲು ಇರಾನ್ ಮುಂದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ. ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರ

0: ಚೋಪ್ರಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು ಸ್ವರಮಾಧುರ್ಯ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೇಳುಗರೆ, ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಶ್ರೀ ರಕ್ಷಾ ಅರವಿಂದ್ ಹಾಡಿರುವ ವಚನಗಳನ್ನು ಆಲಿಸೋಣ. ಮೊದಲಿಗೆ ಅಕ್ಕಮಹಾದೇವಿಯವರ ವಚನ, ತುಂಬಿದುದು ತುಳುಕದು ನೋಡ.

0: ಇದುವರೆಗೆ ಶ್ರೀ ರಕ್ಷಾ ಅರವಿಂದ್ ಹಾಡಿರುವ ವಚನಗಳನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು.
1: ಆಕಾಶವಾಣಿ ಮಂಗಳೂರು.

0: ಕೇಳುಗರಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಪರಿಕಲ್ಪನೆ ಪಿವಿ ಪ್ರಶಾಂತ್ ಕುಮಾರ್.
1: ಕೃಷ್ಣಂ ಒಂದೇ ಜಗದ್ಗುರುಂ. ಆಕಾಶವಾಣಿ ಕೇಳುಗ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನು ಪೂರ್ಣಿಮಾ ಸತೀಶ್ ಆಚಾರ್ಯ. ಬಂಟ್ವಾಳ ತಾಲೂಕಿನ ಕಾವಳಪಡೂರಿನ ಪಚ್ಚಾಜೆ ನನ್ನ ಊರು. ನಾನು ಎಸ್ಯುಎಸ್ ದೇವಳ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ.
0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ಪೂರ್ಣಿಮಾ ಸತೀಶ್ ಆಚಾರ್ಯ ಕಾವಳಪಡುವರು ಅವರ ಭಾವಲಹರಿಯನ್ನು.
1: ಬಾಲ್ಯದಿಂದಲೂ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಆಲಿಸುತ್ತಾ ಬೆಳೆದವಳು ನಾನು. ತೀರಾ ಎಳೆ ವಯಸ್ಸಿನಲ್ಲಿ ಆಕಾಶವಾಣಿಯಲ್ಲಿ ಬಿತ್ತರವಾಗುವಂತಹ ಕಾರ್ಯಕ್ರಮಗಳನ್ನು ಆಲಿಸುವ ಅರ್ಥೈಸುವ ಪ್ರಬುದ್ಧತೆ ಇರದ ಕಾರಣ ನನ್ನಮ್ಮ ಹಾಗೂ ಸೋದರತ್ತೆಯ ಅಭಿರುಚಿಯಿಂದಾಗಿ ಅನಿವಾರ್ಯವಾಗಿ ಆಲಿಸುತ್ತಿದ್ದೆ. ಮುಂದೆ ಬೆಳೆಯುತ್ತಾ ಹೋದಂತೆ ಮನರಂಜನೆಯ ಜೊತೆಗೆ ಸಾಕಷ್ಟು ಉಪಯುಕ್ತ ವಿಚಾರಧಾರೆಗಳ ಮಹತ್ವವೂ ಅರಿವಾಗಿ ಆಕಾಶವಾಣಿ ಇಂದು ನಮ್ಮ ಜೀವನದ ಒಂದು ಭಾಗವಾಗಿ ಮಾರ್ಪಟ್ಟಿದೆ. ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ ಇದೊಂದು ಕಲ್ಪವೃಕ್ಷವಿದ್ದಂತೆ. ಯಾವುದೇ ಋಣಾತ್ಮಕ ಪರಿಣಾಮವನ್ನೂ ಬೀರದೆ ವ್ಯಕ್ತಿ ವಿಕಾಸಕ್ಕೆ ನೆರವಾಗುವ ಈ ಮಾಧ್ಯಮದ ಸದುಪಯೋಗದ ಅಗತ್ಯತೆ ಇಂದಿನ ಯುವಜನತೆ ಹಾಗೂ ವಿದ್ಯಾರ್ಥಿಗಳಿಗೆ ಬಹಳಷ್ಟಿದೆ ಎಂಬುದು ನನ್ನ ಅಭಿಪ್ರಾಯ. ಎಲ್ಲಾ ವರ್ಗದ ಜನರನ್ನೂ ತಲುಪುವಂತಹ ಏಕೈಕ ಈ ಮಾಧ್ಯಮ ಇನ್ನೂ ತನ್ನತನವನ್ನು ಉಳಿಸಿಕೊಂಡಿದೆ ಎಂದರೆ ಅತಿಶಯೋಕ್ತಿ ಆಗಲಾರದು. ಇಂದು ರಾಗ ತಾನ ಪಲ್ಲವಿಯಲ್ಲಿ ನಾನು ನನ್ನಿಷ್ಟದ ಹಾಡುಗಳ ಬಗ್ಗೆ ಮಾತನಾಡಲಿಚ್ಛಿಸುತ್ತೇನೆ. ನನ್ನ ಅಭಿಪ್ರಾಯಗಳು ನಿಮ್ಮದೂ ಆಗಿರಬಹುದು ಅಥವಾ ಭಿನ್ನವಾಗಿರಲೂಬಹುದು. ಏನೇ ಇರಲಿ, ಹಾಡುಗಳಿಗೆ ಅಂದರೆ ಸಂಗೀತಕ್ಕೆ ಸಮೂಹಕ ಶಕ್ತಿ ಇರುವುದರಿಂದ ಅದಕ್ಕೆ ಸೋಲದವರು ರಸಿಕರೇ ಸರಿ. ಸಾಹಿತ್ಯದಿಂದಲೋ ಮಾಧುರ್ಯದಿಂದಲೋ ಅಥವಾ ಬರಹದೊಳಗಿನ ಭಾವದಿಂದಲೋ ಒಟ್ಟಿನಲ್ಲಿ ಯಾವುದೋ ಒಂದು ಕಾರಣದಿಂದ ಕೆಲವು ಗೀತೆಗಳು ನಮ್ಮ ಹೃದಯ ತಂತಿ ಮೀಟಬಹುದು, ಮನಸ್ಸಿನಾಳಕ್ಕೆ ಇಳಿಯಬಹುದು, ಸುಪ್ತ ಭಾವನೆಗಳನ್ನು ನವಿರಾಗಿಸಬಹುದು, ಕೊರಳಲ್ಲಿ ನೆಲೆಯೂರಲೂಬಹುದು, ಸ್ಮೃತಿ ಪಟಲದಲ್ಲಿ ಸ್ಥಿರವಾಗಲೂಬಹುದು. ಕೆಲವು ಗೀತೆಗಳು ಪೂರ್ತಿಯಾಗಿ ಇಷ್ಟವಾದರೆ ಇನ್ನು ಕೆಲವು ಗೀತೆಗಳ ಯಾವುದೋ ಸಾಲುಗಳು ಇಷ್ಟವಾಗಬಹುದು. ಸಂಗೀತ ಪ್ರಿಯೆಯಾದ ನನಗೆ ಕಾಡುವ ನೆಚ್ಚಿನ ಹಾಡುಗಳು ಈ ರೀತಿ ಇವೆ. ಮೊದಲನೆಯದಾಗಿ ನನ್ನ ಅಚ್ಚುಮೆಚ್ಚಿನ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆಯ ಒಂದು ಭಾವಗೀತೆ, ವೃಂದಾವನದೊಳು ಒಂದಿರುಳು. ಈ ಭಾವಗೀತೆಯಲ್ಲಿ ವ್ಯಕ್ತವಾಗುವಂತಹ ಕೃಷ್ಣ ರಾಧೆಯರ ನವಿರು ಪ್ರೇಮ, ದೇವರ ದೇವನಾದರೂ ಅಣುವಿನಷ್ಟೂ ಹಮ್ಮಿರದ ಕೃಷ್ಣನ ಮಾತೃಪ್ರೇಮ, ಗೋಪಿಕೆಯ ಪುತ್ರವಾತ್ಸಲ್ಯ, ಸ್ಮೃತಿ ಪಟಲದಲ್ಲಿ ಹಾಡು ಸ್ಥಿರವಾಗುವಲ್ಲಿ ನೆರವಾಗಿದೆ. ಇಂತಹ ಹಾಡುಗಳು ಮರೆಯಲುಂಟೆ? ಇನ್ನು ಕೃಷ್ಣ ರಾಧೆಯರ ನಡುವಿನ ತಲ್ಲಣಗಳು ನಮಗೆ ಸ್ಪರ್ಶವಿರದೆ ಎದೆಯಾಳದಲ್ಲಿ ಕಚ್ಚಗುಳಿಡುತ್ತವೆ.

ಮತ್ತೊಂದು ಭಾವಗೀತೆ ಇತ್ತೀಚೆಗೆ ಅನೇಕರ ಪಾಲಿಗೆ ಆಪ್ತವಾಗಿದೆ ಎಂದು ಕೇಳಲ್ಪಟ್ಟೆ. ಯಾಕೆಂದರೆ ಭವಣೆಗಳಿಂದ ಬೇಸತ್ತು ಬಸವಳಿದ ಹೃದಯಗಳಿಗೆ ಸಾಂತ್ವನದ ಸೋನೆ ಹರಿಸಿ ಅಲ್ಲಿ ಹೊಸ ಕನಸುಗಳು ಚಿಗುರೊಡಿದು ಬದುಕಿನ ದಿಕ್ಕನ್ನೇ ಬದಲಿಸುವಂತಿದೆ ಈ ಹಾಡು. ಇಂತಹ ಹಾಡುಗಳು ಚಿರಕಾಲ ಉಳಿದು ಬಿಡುತ್ತವೆ. ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ ನೆಪ

ಮೂರನೆಯ ಹಾಡು ಮೌನ ತಬ್ಬಿತು ಇಳೆಗೆ ಜುಮ್ಮನೆ. ಈ ಹಾಡು ಹಾಡಿನ ಸಾಹಿತ್ಯ ಎಲ್ಲಕ್ಕಿಂತಲೂ ಮೀರಿ ನನ್ನ ಅಚ್ಚುಮೆಚ್ಚಿನ ಗಾನ ಗಂಧರ್ವ ಸಿ ಅಶ್ವಥ್ರವರ ಸಿರಿಕಂಠದಲ್ಲಿ ಹೊಮ್ಮಿದ ಗಾಯನ ಮೌನವಾಗಿ ಆಲಿಸುತ್ತಾ ಕಳೆದು ಹೋಗುತ್ತೇನೆ. ಹಾಡು ಮುಗಿದ ಮೇಲೆ ಛೆ, ಈ ಹಾಡು ಇಷ್ಟು ಬೇಗ ಮುಗಿಯಿತೇ ಎಂಬ ಬೇಸರವೂ ಕಾಡುತ್ತದೆ.

ಮುಂದಿನ ಹಾಡು ಮಾಲಶ್ರೀ ಮಾಮಶ್ರೀ ಚಿತ್ರದ ನಾದಬ್ರಹ್ಮ ಹಂಸಲೇಖಾರ ಸಾಹಿತ್ಯ ಸಂಗೀತವಿರುವ ಎಲ್ಲ ಹಾಡುಗಳೂ ನನಗಿಷ್ಟ. ಆದರೆ ಈ ಹಾಡಿನಲ್ಲಿ ಜನಪ್ರಿಯ ಮೋಹಕ ತಾರಾ ಜೋಡಿ ಮಾಲಶ್ರೀ ಸುನೀಲ್ ರವರು ಮಾಡಿದಂತಹ ಮೋಡಿ ಕಣ್ಣಿಗೆ ಮುದ ನೀಡಿದರೆ ಸಂಗೀತ ಕರ್ಣ ತುಂಬುತ್ತದೆ.

ಗಂಗಾ ಯಮುನ ಚಿತ್ರದ ಓಲವೀ ಮೌನವೀ. ಈ ಹಾಡಿನ ಮೂಲ ಸಂಗೀತ, ಸಾಹಿತ್ಯ ಹಾಗೂ ಗಾಯನ ಅದರ ತಾಜಾತನವನ್ನು ಮಾಸಲು ಬಿಟ್ಟಿಲ್ಲ. ಈ ಗೀತೆ ಕೇಳುತ್ತಿದ್ದರೆ ನಮಗರಿವಿಲ್ಲದೆ ನಮ್ಮ ಕಂಠದಿಂದಲೂ ಈ ಗೀತೆ ಹೊಮ್ಮುತ್ತದೆ. ಆದರೆ ಜನಪ್ರಿಯ ಗಾಯಕ ಜೋಡಿ ಎಸ್ ಪಿ ಬಿ ಸರ್ ಹಾಗೂ ಎಸ್ ಜಾನಕಿಯವರ ಗಾಯನದ ಮುಂದೆ ನಾವು ಸೋಲೊಪ್ಪಲೇಬೇಕು.

ಮುಂದಿನ ಗೀತೆ ಆನಂದಮಯ ಈ ಜಗದುದಯ. ಈ ಹಾಡಿನ ಮೂಲ ಗಾಯನ ಆಲಿಸುತ್ತಿದ್ದರೆ ಅವರ ಸ್ವರ ತರಂಗಗಳ ಏರಿಳಿತಕ್ಕೆ ನಾವು ಭಾವಪರವಶರಾಗಲೇಬೇಕು. ಈ ಹಾಡಿನೊಂದಿಗೆ ದನಿಗೂಡಿಸಿದಾಗ ಮೈ ಮರೆಯುವುದು ಸುಳ್ಳಲ್ಲ. ಅಂತಹ ಸಮೂಹಕ ಶಕ್ತಿ ಇರುವ ಆ ಹಾಡು ನನ್ನ ನೆಚ್ಚಿನ ಕಾಡುವ ಹಾಡುಗಳ ಪಟ್ಟಿಯಲ್ಲಿದೆ.

ನನ್ನ ಮುಂದಿನ ನೆಚ್ಚಿನ ಗೀತೆ ಬೆಳ್ಳಿ ಮೋಡಗಳು ಚಿತ್ರದ ಎಸ್ ಜಾನಕಿ ಹಾಗೂ ಸರ್ ಮನು ಅವರು ಆಡಿರುವಂತಹ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನ. ಈ ಹಾಡು ಯಾಕೆ ಇಷ್ಟ ಅಂದರೆ, ಒಂದು ನಿಜವಾದ ಪ್ರೀತಿಯ ರೀತಿಯನ್ನು ಪ್ರೇಮಿಯು ತನ್ನ ಮನದನ್ನಿಗೆ ಹೇಳುವಂತಹ ರೀತಿ ಅದು ಬಹಳ ಸೊಗಸಾಗಿದೆ. ಇನ್ನೊಂದು ಕಾರಣ ಅಂದರೆ ಆ ಚಲನಚಿತ್ರವು ಬಹಳವಾಗಿ ಇಷ್ಟವಾಗಿರೋದ್ರಿಂದ ಈ ಹಾಡು ಬಹಳ ಇಷ್ಟವಾದ ಹಾಡು.

ಏನೇ ಆಗಲಿ, ಸದಭಿರುಚಿಯ ಹಾಡುಗಳು ಸಂಗೀತ ಪ್ರಿಯರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುತ್ತವೆ. ಕಾರಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರಬಹುದು. ನಮ್ಮ ನೆಚ್ಚಿನ ಹಾಡುಗಳ ಬಗ್ಗೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅಪೂರ್ವ ಅವಕಾಶ ನೀಡಿದಂತಹ ಮಂಗಳೂರು ಆಕಾಶವಾಣಿಗೆ ಹಾಗೂ ಕೇಳುಗ ಮಿತ್ರರೆಲ್ಲರಿಗೂ ನನ್ನ ಮನದಾಳದ ಕೃತಜ್ಞತೆಗಳು. ನಾನು ಪೂರ್ಣಿಮಾ ಸತೀಶ್ ಆಚಾರ್ಯ, ಧನ್ಯವಾದಗಳು.

0: ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ
1: ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.
0: ಪ್ರಿಯ ಕೇಳುಗರೇ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು, 575-004.

ಇದುವರೆಗೆ ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 27ನೆಯ ಸಂಚಿಕೆಯನ್ನು ಆಲಿಸಿದಿರಿ. ಇಂದಿನ ಪ್ರಸ್ತುತಿ ಪೂರ್ಣಿಮಾ ಸತೀಶ್ ಆಚಾರ್ಯ, ಕಾವಳಪಡೂರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ, ನಮಸ್ಕಾರ. ಕೇಳುಗರೆ ಗಮನಿಸಿ, 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 2:40 ಕನ್ನಡ ಚಿತ್ರಗೀತೆಗಳು.

ಇಂದು ಸಾಯಂಕಾಲ 5 ಗಂಟೆಗೆ ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಶರಣ್ಯ ತಂತ್ರಿ ಅವರಿಂದ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆಯನ್ನು ಆಲಿಸುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಮಿಡ್ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಚಿತ್ರ ಶಂಕರ್ ಮಹಾದೇವನ್ ಹಾಗೂ ಶುಭಾ ಹಾಡಿರುವ ಸಪ್ನೆ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ನಿರ್ದೇಶನ ಎ.ಆರ್. ರಹಮಾನ್.

0: ಕಾರ್ಯಕ್ರಮದ ಕೊನೆಯಲ್ಲಿ ಚಿತ್ರ ಅವರ ಧ್ವನಿಯಲ್ಲಿ ವಿರಾಸತ್ ಚಿತ್ರದ ಗೀತೆ, ಈ ಗೀತೆಗೆ ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ನಿರ್ದೇಶನ ಅನು ಮಲಿಕ್.
1: ಪಾಯಲೇ ಚುನ್ಮುನ್ ಚುನ್ಮುನ್.

ಚಿತ್ರ ಹಾಡಿರುವ ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ.

0: ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ. ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಹಳ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿಂದು ರಾಜ್ಯದ ಸಂಸದರೊಂದಿಗೆ ಸಭೆ ಕರೆಯಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯ ಸಮರ್ಥ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರ ಸಮಗ್ರ ಚರ್ಚೆ ನಡೆಸಿದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಸದರ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಬರ ಪರಿಸ್ಥಿತಿ ಪ್ರಸ್ತಾಪಿಸುವ ಕುರಿತಂತೆ ಚರ್ಚಿಸಲು ಒತ್ತಡ ಹೇರುವುದಾಗಿ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆಯೂ ವರಿಷ್ಠರೊಂದಿಗೆ ನವದೆಹಲಿಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದರೊಂದಿಗಿನ ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಕಾವೇರಿ, ಮಹದಾಯಿ, ಮೇಕೆದಾಟು, ಕೃಷ್ಣಾ ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಎಲ್ಲ ವಿಚಾರ ಕೂಡ ಅವರಿಗೆ ಮಂದಕ್ ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರ ಯಾವ್ದಾದ್ರು ವಿಚಾರವನ್ನ ಒಟ್ಟು ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ.
0: ತಾವು ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಸಂಸದರೊಂದಿಗೆ ಸಭೆ ನಡೆಯಲಿದ್ದು, ಬಳಿಕ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಹಿರಿಯ ನಾಯಕರ ಜೊತೆಗೂ ಪ್ರಮುಖ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕುಡಿಯುವ ನೀರಿಗಾಗಿ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ 224 ಕ್ಷೇತ್ರಗಳಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ 5,900 ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸು ಕೊರತೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಬೇಕು. ಇದನ್ನು ಕೇಂದ್ರ ಸರ್ಕಾರ ತಡೆಹಿಡಿದಿದ್ದು ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ.
2: ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಸ್ವರೂಪ ಬದಲಾವಣೆಯಾಗಿದೆ. ಎಬಿಜಿ ರಾಮ್ಜಿ ಈಗ ಬರ ಇದ್ದಂತಹ ಸಂದರ್ಭದಲ್ಲಿ ನಾನು ಎಲ್ಲಾ ಕಡೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಸಿಇಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲೆಲ್ಲಿ ಉದ್ಯೋಗ ಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದ ಹಣ ಇವತ್ತು ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ.
0: ಕೆಪಿಎಸ್ಸಿ ನೇಮಕಾತಿ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 400 ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿತ ಆಪಾದಿತ ಆಡಿಯೋ ಸೋರಿಕೆಯನ್ನು ಅತ್ಯಂತ ಗಂಭೀರ ಬೆಳವಣಿಗೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಕೇಳಿಬಂದಿರುವ ಆರೋಪಗಳು ನೇಮಕಾತಿ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನು ದುರ್ಬಲಗೊಳಿಸಿವೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸುವ ವಿದ್ಯಾರ್ಥಿಗಳಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ
1: ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಇನ್ನೂ ಕೆಲವೇ ಅಡಿ ಬಾಕಿ ಇದೆ. 519.60 ಮೀಟರ್ ಗರಿಷ್ಠ ಎತ್ತರದ ಜಲಾಶಯದಲ್ಲಿ 519.12 ಮೀಟರ್ ವರೆಗೆ ನೀರು ಹರಿದು ಬಂದಿದೆ. 123.081 TMC ಗರಿಷ್ಠ ಜಲ ಸಾಮರ್ಥ್ಯದ ಜಲಾಶಯದಲ್ಲಿಂದು 114.896 TMC ನೀರು ಸಂಗ್ರಹವಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಜಲಾಶಯಗಳಿಂದ ಆಲಮಟ್ಟಿ ಜಲಾಶಯಕ್ಕೆ 73,461 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಆಲಮಟ್ಟಿ ಜಲ ವಿದ್ಯುದಾಗರಕ್ಕೆ ವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಯೋಜನೆಯನ್ನು ಮುಂದುವರೆಸಲು ಬಿಡುವುದಿಲ್ಲ ಎಂದು ತಮಿಳುನಾಡು ಕಂದಾಯ ಸಚಿವ ಸೆಂಗೋಟ್ಯೇನ್ ತಿಳಿಸಿದ್ದಾರೆ. ಕೊಯಮತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು

0: ಮಾಡುತ್ತಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಯೋಜನೆಯನ್ನು ಮುಂದುವರೆಸಲು ಬಿಡುವುದಿಲ್ಲ ಎಂದು ತಮಿಳುನಾಡು ಕಂದಾಯ ಸಚಿವ ಸೆಂಗೋಟ್ಯೇನ್ ತಿಳಿಸಿದ್ದಾರೆ. ಕೊಯಮತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆಗೆ ಒಂದು ಇಟ್ಟಿಗೆಯನ್ನು ಹಾಕಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ಮೇಲೆ ತಮಿಳುನಾಡು ಹಕ್ಕುಗಳನ್ನು ರಕ್ಷಿಸುವ ಬಗ್ಗೆ ಸರ್ಕಾರ ದೃಢ ನಿಲುವು ಹೊಂದಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪ್ರತಿಭಟನೆ ವೇಳೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಸಿಟಿ ರವಿ 7 ದಿನಗಳ ಕಾಲಾವಕಾಶ ಕೇಳಿದ್ದು, ಇದಕ್ಕೆ ಪೊಲೀಸ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಪ್ರಕರಣ ಕುರಿತು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಸಿಟಿ ರವಿ, ತಾವು ಯಾವುದೇ ಕೋಮು ವಿರೋಧಿ ಹೇಳಿಕೆ ನೀಡಿಲ್ಲ, ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತಮ್ಮ ಮೇಲೆ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ವೃಂದದ ಸಿವಿಲ್ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನು ಪಾರದರ್ಶಕ ಹಾಗೂ ಶಿಸ್ತುಬದ್ಧವಾಗಿ ನಡೆಸುವ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಲಾಗಿದ್ದ ಪರೀಕ್ಷೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಟ್ಟು 61 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಆಗಸ್ಟ್ 2ರಂದು ಬೆಳಿಗ್ಗೆ 10:30 ಮಧ್ಯಾಹ್ನ 12 ಗಂಟೆಯವರೆಗೆ ಈ ಲಿಖಿತ ಪರೀಕ್ಷೆ ನಡೆಯಲಿದ್ದು, ಈ ಪರೀಕ್ಷೆಗೆ ಒಟ್ಟು 24,434 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 112,627 ಮತದಾರರನ್ನು ಪಟ್ಟಿಯಿಂದ ತೆರವುಗೊಳಿಸಲು ಅಥವಾ ಪರಿಶೀಲಿಸಲು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ್ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಈಗ ಹಿಂದಿ ಪಾಠ. ಮೊದಲಿಗೆ ಕೆಲವು ಜಾಹೀರಾತುಗಳು.
2: Mysore sandal.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.
6: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಚಿತ್ರ ಅವರ ಧ್ವನಿಯಲ್ಲಿ ಆಕಾಶ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಆರ್ ಪಿ ಪಟ್ನಾಯಕ್.

0: ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು

ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದೊಂದು ಪ್ರಕಟಣೆ. ಕಾಣೆಯಾದ ವ್ಯಕ್ತಿಯ ಚಹರೆ ಈ ರೀತಿಯಲ್ಲಿದೆ. ಹೆಸರು ದೀಕ್ಷಾ, 20 ವರ್ಷ ವಯಸ್ಸು, 5 ಅಡಿ ಎತ್ತರ, ಬಿಳಿ ಮೈಬಣ್ಣ, ಕಪ್ಪು ತಲೆಕೂದಲು, ಗುಲಾಬಿ ಮತ್ತು ಬಿಳಿ ಬಣ್ಣದ ಚೂಡಿದಾರ ಧರಿಸಿರುತ್ತಾರೆ. ಕನ್ನಡ ಮತ್ತು ತುಳು ಭಾಷೆಯನ್ನು ಮಾತನಾಡಲು ಬಲ್ಲವರು. ಇಂತಹವರ ಚಹರೆಯ ಕುರಿತು ಮಾಹಿತಿ ದೊರೆತಲ್ಲಿ ಮಲ್ಪೆ ಠಾಣಾ ದೂರವಾಣಿ ಸಂಖ್ಯೆ 08-20-253-799 ಅಥವಾ ಮೊಬೈಲ್ ಸಂಖ್ಯೆ 9408-05-430 ಸಂಪರ್ಕಿಸಬೇಕಾಗಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಶರಣ್ಯ ತಂತ್ರಿ ಅವರಿಂದ ಹಾಡುಗಾರಿಕೆಯನ್ನು ಆಲಿಸಬಹುದು. 5:30 ಹಿಂದಿ ಪಾಠ, ಗುರುಗಳು ವೃಂದ ಎಸ್ ಕುಮಾರ್, ವಿದ್ಯಾರ್ಥಿಗಳು ಲಕ್ಷ್ಮೀ ಕಂಚುಗಾರ್ ಹಾಗೂ ಇಂದಿರಾ ಕಂಚುಗಾರ್. 5:45 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 6:10 ಭಕ್ತಿಗೀತೆಗಳು. ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಹಾಗೂ ಕೊಯ್ಲು ಕುರಿತು ಪೂಗ ಸಿರಿದೋಟಿ ತಂಡದ ಮುಖ್ಯಸ್ಥರಾದ ಶ್ರೀ ನಂದನ ಕುಂಯಹಿತ್ಲು ಅವರೊಂದಿಗೆ ನಡೆಸಿದ ಸಂದರ್ಶನ ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 8:00 ಸುಗಮ ಸಂಗೀತ ಕಾರ್ಯಕ್ರಮ, 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30 ತುಳು ಕಾರ್ಯಕ್ರಮ, ರಂಜನಿ ಶೆಟ್ಟಿ ಅವರಿಂದ ಸಣ್ಣ ಕತೆ ಅಮ್ಮ. ಸ್ಪಾಟ್ಲೈಟ್ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು, ಈಗ ಸಮಯ ಸರಿಯಾಗಿ 3:05 ಹಾಗೂ 35 ಸೆಕೆಂಡುಗಳು. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00 ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 MHz. ಕೇಳುಗರಿಗೆಲ್ಲ ನಮಸ್ಕಾರ. ಸಾಯಂಕಾಲದ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ನಾನು ಭಾಗ್ಯಶ್ರೀ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ದೇವರ ನಾಮಗಳು, ತದನಂತರ ಕವನ ವಾಚನವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಶರಣ್ಯ ತಂತ್ರಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಗೌತಮ್ ಪಿಜಿ ಭಟ್ ವಯಲಿನ್, ಬಿಎಸ್ ಕಿಶನ್ ಮೃದಂಗ. ಈಗ ಕೇಳಿ ವಾತಾಪಿ ಗಣಪತಿಂ ಹಂಸಧ್ವನಿ ರಾಗ, ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಕೇಳುಗರೆ, ಇದುವರೆಗೆ ಶರಣ್ಯ ತಂತ್ರಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಗೌತಮ್ ಪಿಜಿ ಭಟ್ ವಯಲಿನ್, ಬಿಎಸ್ ಕಿಶನ್ ಮೃದಂಗ. ಇನ್ನು ಮುಂದೆ ಕೇಳಿ ಸಂಪತ್ ಎಸ್ ಬಿ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ಮೌನೇಶ್ ಕುಮಾರ್ ಚಾವಣಿ ಹಾರ್ಮೋನಿಯಂ ಹಾಗೂ ತಬಲಾದಲ್ಲಿ ಗೌತಮ್ ಬಿ. ಇದೀಗ ಕೇಳಿ ಸದಾ ಎನ್ನ ಹೃದಯದಲ್ಲಿ, ವಿಜಯದಾಸರು ರಚನೆ.

0: ಕೇಳುಗರೆ, ಇದುವರೆಗೆ ಸಂಪತ್ ಎಸ್ಬಿ ಅವರ ಧ್ವನಿಯಲ್ಲಿ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೌನೇಶ್ ಕುಮಾರ್ ಛಾವಣಿ ಹಾರ್ಮೋನಿಯಂ, ತಬಲಾದಲ್ಲಿ ಗೌತಂಬಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಅಪೂರ್ವ ಕಾರಂತ ಅವರಿಂದ ಕವನ ವಾಚನ ಮೂಡಿಬರಲಿದೆ.
1: ನನ್ನ ಕವನದ ಶೀರ್ಷಿಕೆ ಮಣ್ಣಿನ ಗೊಂಬೆ. ಮಣ್ಣಲ್ಲಿ ಆಡುವುದೆಷ್ಟು ಚಂದ, ಚಿಣ್ಣರು ಸೇರಿದರೂ ಅಜ್ಜಿ ಮನೆಯಲ್ಲಿ ಅದೆಷ್ಟು ಅಂದ. ಕೈಯಡಿ ಮೆತ್ತಿದ ಕೆಂಪಾದ ಮಣ್ಣು ಖುಷಿಯನ್ನು ಹೇಳಿತ್ತು ಅವರ ಕಣ್ಣು, ಖುಷಿಯನ್ನು ಹೇಳಿತ್ತು ಅವರ ಕಣ್ಣು. ಮಣ್ಣಲ್ಲಿ ಏನು ಆಡುವುದು ಇತ್ತು? ಮೊದಲು ಗೊಂದಲ, ಚಿಂತೆ ಹತ್ತಿತ್ತು. ಮಣ್ಣಲ್ಲಿ ಏನು ಆಡುವುದು ಇತ್ತು? ಮೊದಲು ಗೊಂದಲ, ಚಿಂತೆ ಹತ್ತಿತ್ತು. ಇವಳು ಹೇಳಿದಳು ಬಾವಿ ತೋಡುವ, ಅವನು ಹೇಳಿದ ಗಣಪತಿಯ ಮಾಡುವ. ಬೇಡಬೇಡ ಒಬ್ಬಳೆಂದಳು, ಮತ್ತೆ ಯೋಚಿಸುತ್ತಾ ಕೂತರು. ಗೊಂಬೆ ಮಾಡುವ, ದೊಡ್ಡ ಗೊಂಬೆ ಹೇಳಿದಳೊಬ್ಳು, ಅವಳು ದಂತ ಗೊಂಬೆ. ಎಲ್ಲರೂ ಚಿಕ್ಕ ಚಿಕ್ಕ ಕೈಗಳಲ್ಲಿ ಮಣ್ಣ ತಂದರೂ ಓಡಾಡುತ್ತ ಅಲ್ಲಿಂದಲ್ಲಿ. ಎಲ್ಲಾ ಸೇರಿ ದೊಡ್ಡ ಗೊಂಬೆ ಮಾಡಿದರಲ್ಲ, ಮಾಡಿದವರು ಗೊಂಬೆಗಳೇ, ನೋಡಲೆರಡು ಕಣ್ಣು ಸಾಲಲ್ಲ. ಒಬ್ಬಳೆಂದಳು ಅದಕ್ಕೆ ಹೆಸರು ಸಿಂಡ್ರೆಲ್ಲಾ, ಇನ್ನೊಬ್ಳೆಂದ್ಲು ಅದಲ್ಲ ಬಾರ್ಬಿಡಾಲ್. ಸಿಟ್ಟು ಮಾಡಿಕೊಂಡವಳು ಗೊಂಬೆ ಮುರಿದಳಲ್ಲ, ಕೊನೆಗೂ ಮಣ್ಣಿನ ಗೊಂಬೆ ಮಣ್ಣಿಗೆ ಸೇರಿತಲ್ಲ. ಸಿಟ್ಟು ಮಾಡಿಕೊಂಡವಳು ಗೊಂಬೆ ಮುರಿದಳಲ್ಲ, ಕೊನೆಗೂ ಮಣ್ಣಿನ ಗೊಂಬೆ ಮಣ್ಣಿಗೆ ಸೇರಿತಲ್ಲ. ಕವನದ ಶೀರ್ಷಿಕೆ ಸಂಬಂಧ. ನ ಆಟವಾಡಿ ಬಿದ್ದಾಗ ನನಗೆ ಮಾತ್ರ ನೋವಾಗುತ್ತಿರಲಿಲ್ಲ. ಅದನ್ನು ನೋಡಿ ನನ್ನಮ್ಮ ದುಃಖದಿಂದ ಔಷಧಿಗಾಗಿ ಇಡೀ ಮನೆಯ ತಡಕಾಡುವರು. ನನಗೆಂದೇ ದೇವರು ಕಳಿಸಿರುವ ಹೃದಯವದು, ನನಗೆಂದೇ ದೇವರು ಕಳಿಸಿರುವ ಹೃದಯವದು. ನಾ ಕಂಡ ಗುರಿ ತಲುಪಲಾಗದಾಗ ತಾನೇ ಸೋತು ಹೋದೆನೇನೋ ಎಂಬಂತೆ ಕುಗ್ಗಿ ಬೇಸರಿಸುವ, ನನಗಿಂತ ಇನ್ನೂ ಹೆಚ್ಚು ನನ್ನ ಕನಸಿಗೆ ಶ್ರಮಿಸಿದವ ನನ್ನಪ್ಪ. ನನಗಿಂತ ಇನ್ನೂ ಹೆಚ್ಚು ನನ್ನ ಕನಸಿಗೆ ಶ್ರಮಿಸಿದವ ನನ್ನಪ್ಪ. ನನ್ನೊಂದಿಗೆ ಸದಾ ಮನೆಯಲ್ಲಿ ಮಾತನಾಡ್ತಾ, ಬಾಲ್ಯದಿಂದಲೂ ಆಟವಾಡ್ತಾ, ಅಮ್ಮನ ಕೈಯಲ್ಲಿ ಸಿಕ್ಕಿ ಬೀಳಿಸ್ತಾ, ಬದುಕಲ್ಲಿ ಒಂಟಿತನ ಹೊಗಲಾಡಿಸಿ ನನ್ನ ಗೆಲುವ ಅವರ ಗೆಲುವಂತೆ ಸಂಭ್ರಮಿಸುವರು ಒಡಹುಟ್ಟಿದವರು. ನನ್ನ ಗೆಲುವ ಅವರ ಗೆಲುವಂತೆ ಸಂಭ್ರಮಿಸುವರು ಒಡಹುಟ್ಟಿದವರು. ಮನೆ ಬಿಟ್ಟು ಓದಲು ದೂರ ಹೋದಾಗ, ಉದಾಸೀನ ಕಾಡಿದಾಗ, ನನ್ನ ನಕ್ಕು ನಲಿಸಲೆಂದೇ ಎಲ್ಲಿಂದಲೋ ಬಂದ ಯಾವುದೇ ಆಕಾಂಕ್ಷೆಗಳಿಲ್ಲದೆ ನನ್ನ ಯಶಸ್ಸಿಗೆ ನಿರಂತರ ಪ್ರೋತ್ಸಾಹಿಸಿ ಸಂತೋಷದ ಚಿಲುಮೆಗಳಾದವರು ಗೆಳೆಯರು. ನನ್ನ ಯಶಸ್ಸಿಗೆ ನಿರಂತರ ಪ್ರೋತ್ಸಾಹಿಸಿ ಸಂತೋಷದ ಚಿಲುಮೆಗಳಾದವರು ಗೆಳೆಯರು. ನಿಜ, ಹುಟ್ಟಿದಾಗ ದೇವನೇನು ಕೊಟ್ಟು ಕಳುಹಿಸಲಾರ, ಆದರೆ ಅವನು ಬೆಲೆ ಕಟ್ಟಲಾಗದ ಸಂಬಂಧಗಳ ಸುಂದರವಾಗಿ ಪೋಣಿಸಿ ನಮಗೆ ಉಡುಗೋರಿಯಂತೆ ನೀಡುವ, ನಮ್ಮ ಏಳಿಗೆಯ ಸದಾ ಮೇಲಿನಿಂದ ಬಯಸುವ, ನಮ್ಮ ಏಳಿಗೆಯ ಸದಾ ಮೇಲಿನಿಂದ ಬಯಸುವ. ಕವನದ ಶೀರ್ಷಿಕೆ ಹಸಿರೆಲೆ. ಮನಸ್ಸು ನೋವಲ್ಲಿ ತುಂಬಿತ್ತು, ಕಣ್ಣಲ್ಲಿ ಜಲಧಾರೆ ಹರಿಯಿತು, ಜೋರಾಗಿ ಅಳು ಹೊಮ್ಮಬೇಕಿತ್ತು, ಎತ್ತಲಿಂದಲೋ ತಂಪಾದ ಗಾಳಿ ಧಾವಿಸಿತು. ಜೋರಾಗಿ ಅಳು ಹೊಮ್ಮಬೇಕಿತ್ತು, ಎತ್ತಲಿಂದಲೋ ತಂಪಾದ ಗಾಳಿ ಧಾವಿಸಿತು. ನಡೆದೆ ಮುಂದೆ ಇನ್ನೂ ಮುಂದೆ, ಎಲ್ಲೆಡೆ ಮನ ಚಿಗುರಿಸುವ ಹಸಿರ ಸುಂದರತೆ, ವಿಧ ವಿಧದ ಹಸಿರೆಲೆಯ ನಡುವೆ ಮರೆತೇ ಹೋಯ್ತು ಏನಾಗಿತ್ತು ಹಿಂದೆ. ವಿಧ ವಿಧದ ಹಸಿರೆಲೆಯ ನಡುವೆ ಮರೆತೇ ಹೋಯ್ತು ಏನಾಗಿತ್ತು ಹಿಂದೆ. ಒಮ್ಮೆ ಎಲೆಗಳ ಗಂಭೀರವಾಗಿ ನೋಡಿದೆ, ಮತ್ತೊಮ್ಮೆ ಜೋರಾಗಿ ನನ್ನ ಹೆಸರ ಕೂಗಿದೆ. ಮುದ್ದು ಹಕ್ಕಿಯು ನನ್ನ

0: ಹೆಸರು ಹೇಳಿತಲ್ಲ, ಅದ್ಭುತವೆನಿಸಿತು ನನ್ನ ಹೆಸರು ಆಗ. ಮುದ್ದು ಹಕ್ಕಿಯು ನನ್ನ ಹೆಸರು ಹೇಳಿತಲ್ಲ, ಅದ್ಭುತವೆನಿಸಿತು ನನ್ನ ಹೆಸರು ಆಗ. ಈ ಹಸಿರ ಎಲ್ಲೆಡೆಯ ಹಸಿರ ನೋಡಿ ಬದುಕ ನೋವು ಅಧೀರತೆಯ ಜೋಡಿ ಎತ್ತ ಹೋಯಿತು, ಮಾಡಿತಲ್ಲ ಇದು ಮೋಡಿ. ಮನದಿ ನವಿಲಿನ ನರ್ತನ ಹಸಿರ ನೋಡಿ ಎತ್ತ ಹೋಯಿತು, ಮಾಡಿತಲ್ಲ ಇದು ಮೋಡಿ. ಮನದಿ ನವಿಲಿನ ನರ್ತನ ಹಸಿರ ನೋಡಿ. ಕವನದ ಶೀರ್ಷಿಕೆ ಪ್ರೀತಿ ರೀತಿ. ತುಂಟಾಟಗಳೊಂದಿಗೆ ಶುರುವಾದ ಪ್ರೀತಿ ಆಟ ನಲಿದಾಟಗಳಲ್ಲಿ ಇನ್ನಷ್ಟು ಹೆಚ್ಚಾದ ರೀತಿ. ನಕ್ಕು ನಲಿದಾಗ ಹಿಡಿದಿದ್ದು ಅವನ ಕೈ, ಆಗಲೇ ಅಂದುಕೊಂಡಳು ಹೀಗೆ ಸದಾ ಜೊತೆಗಿರಲಿ, ಆಗ್ಲೇ ಅಂದುಕೊಂಡ್ಲು ಹೀಗೆ ಸದಾ ಜೊತೆಗಿರಲಿ. ರಾಧೆ ಕಣ್ಣ ಮುಚ್ಚಾಲೆ ಆಟ ಆಡುವಾಗ ಕಣ್ಣು ತೆರೆದು ಮೊದಲು ಹುಡುಕಾಡಿದ್ದು ಕೃಷ್ಣನನ್ನ. ಆಕೆ ಪ್ರತೀ ಸಲ ಗಾಯ ಮಾಡಿಕೊಂಡಾಗ ಜೋರಾಗಿ ಬೊಬ್ಬಿಟ್ಟಿದ್ದು ಕೃಷ್ಣ ಕೃಷ್ಣ ಎಂದು. ಗೋವುಗಳ ಮೇಯಿಸುವಾಗ ರಾಕ್ಷಸನ ದಾಳಿ, ಎಲ್ಲ ಹೆದರಿ ಪ್ರಾಣ ರಕ್ಷಿಸಲು ಓಡಿದರು. ರಾಧೆ ಮಾತ್ರ ತಟಸ್ಥವಾಗಿ ಕೃಷ್ಣನನ್ನ ಹುಡುಕಿದ್ಲು. ಎಲ್ಲಿ ಕೃಷ್ಣ ಅಪಾಯಕ್ಕೆ ಸಿಕ್ಕಿ ನಲುಗುವನೆಂದು? ಆಟ ಆಡುವಾಗ ಕೃಷ್ಣನ ಜೊತೆ ಕಳೆದ ದಿನಗಳನ್ನೇ ಸದಾ ನೆನಪಾಗಿಸ್ತಾ ಕೃಷ್ಣನನ್ನು ಹೃದಯದ ರಾಜ ಮಾಡಿದಳು. ಮತ್ತಾರು ಆಸೀನವಾಗದಂತೆ ಭದ್ರವಾಗಿಸಿದಳು.
1: ಕೇಳುಗರೆ, ಇದುವರೆಗೆ ಅಪೂರ್ವ ಕಾರಂತ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮ

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ವೃಂದಾ ಎಸ್ ಕುಮಾರ್,
0: ಭಾಗವಹಿಸುವವರು
1: ಲಕ್ಷ್ಮೀ ಕಂಚುಗಾರ್ ಹಾಗೂ ಇಂದಿರಾ ಕಂಚುಗಾರ್. ನಮಸ್ಕಾರ ಶ್ರೋತಾಓಂ ಔರ್ ವಿದ್ಯಾರ್ಥಿ ಮಿತ್ರೋ, ಮೇ ಅಂಜಲಿ ಆಪ್ ಸಭಿ ಕಾ ಸ್ವಾಗತ್ ಕರ್ತಿ ಹೂಂ. ಆಜ್ ಹಮ್ ಆಪ್ಕೋ ಲೇ ಚಲ್ತೆ ಹೇ 18ವೀ ಸದಿ ಮೇ, ಏಕ್ ಐಸೆ ದಿನ್ ಕಿ ಕಹಾನಿ ಸುನಾನೆ ಜಬ್ ಏಕ್ ಅಕೇಲಿ ಔರತ್ ನೆ ಪೂರೆ ಹೈದರ್ ಅಲಿ ಕಿ ಫೌಜ್ ಕೋ ರೋಕ್ ದಿಯಾ ಥಾ. ಉನ್ಕಾ ನಾಮ್ ಥಾ ಓಬವ್ವಾ. ಕೋಯಿ ರಾನಿ ನಹಿ, ಕೋಯಿ ಮಹಾರಾನಿ ನಹಿ, ವೋ ಬಸ್ ಏಕ್ ಕಿಲೆ ಕೆ ಚೌಕಿದಾರ್ ಕಿ ಪತ್ನಿ ಥಿ. ಹಾಥ್ ಮೇ ತಲ್ವಾರ್ ನಹಿ, ಸಿರ್ಫ್ ಏಕ್ ಓನಕ್ಕೆ ಯನಿ ಮುಸಲ್. ಸೋಚಿಯೆ, ದುಶ್ಮನ್ ಕಿ ಹಜಾರೋ ಕಿ ಫೌಜ್ ಕಿಲೆ ಕೆ ಏಕ್ ದರಾರ್ ಸೆ ಅಂದರ್ ಘುಸ್ ರಹಿ ಥಿ. ತಬ್ ಅಕೇಲಿ ಓಬವ್ವಾ ಉಸ್ ದರಾರ್ ಪರ್ ಖಡಿ ಹೋ ಗಯಿ ಔರ್ ಏಕ್ ಏಕ್ ಕರ್ಕೆ ಸೈಕಡೋ ದುಶ್ಮನ್ ಸೈನಿಕೋ ಕೋ ಅಪ್ನಿ ಮುಸಲ್ ಸೆ ಮಾರ್ ಗಿರಾಯಾ. ಯೆ ಸಿರ್ಫ್ ಬಹಾದುರಿ ನಹಿ ಥಿ, ಯೆ ಥಿ ಮಿಟ್ಟಿ ಸೆ ಪ್ಯಾರ್ ಕಿ ಹದ್. ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಹಮ್ ಜಾನೆಂಗೆ ಕಿ ಕೈಸೆ ಏಕ್ ಸಾಧಾರಣ ಮಹಿಳಾ ಅಸಾಧಾರಣ ನಾಯಿಕಾ ಬನ್ ಗಯಿ, ಕೈಸೆ ಚಿತ್ರದುರ್ಗ ಕಿಲೆ ಕೋ ವೀರಗಲ್ಲು ಯಾನಿ ವೀರೋ ಕಾ ಕಿಲಾ ಕಹಾ ಜಾನೆ ಲಗಾ. ಇಸ್ ಪಾಠ ಕಾ ಲೇಖನ್ ಕಿಯಾ ಹೇ ಅಧ್ಯಾಪಿಕಾ ವೃಂದಾ ಎಸ್ ಕುಮಾರ್ ಜಿ ನೆ. ಉನ್ಕೆ ಸಾಥ್ ಸಹಭಾಗಿ ಹೇ ಲಕ್ಷ್ಮೀ ಕಂಚುಗಾರ್ ಔರ್ ಇಂದಿರಾ ಕಂಚುಗಾರ್. ತೋ ಜುಡೆ ರಹಿಯೇ ಹಮಾರೆ ಸಾಥ್, ಕ್ಯೋಂಕಿ ಯೇ ಕಹಾನಿ ಆಪ್ಕೋ ಯಾದ್ ದಿಲಾಯೇಗಿ ಕಿ ಪರಾಕ್ರಮ್ ಕೆ ಲಿಯೆ ಹಥಿಯಾರ್ ನಹಿ, ಹೌಸ್ಲಾ ಚಾಹಿಯೇ, ಹಿಮ್ಮತ್ ಚಾಹಿಯೇ.
2: ಶುಭ ದಿನ ಟೀಚರ್.
3: ಆಪ್ಕಾ ಭಿ ಶುಭ ದಿನ.

ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ರೇಡ್ ಚಿತ್ರದ ಗೀತೆ, ರಹತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿ. ಮನೋಜ್ ಮುಂತಾಶಿರ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ತನಿಷ್ ಬಾಗ್ಚಿ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಮನ್ಮರ್ಜಿಯ ಚಿತ್ರಕ್ಕಾಗಿ ಅಮ್ಮಿ ವಿರ್ಕ್ ಮತ್ತು ಶಾಹಿದ್ ಮಲ್ಯ ಹಾಡಿರುವ ಗೀತೆ. ಶೆಲ್ಲಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಮಿತ್ ತ್ರಿವೇದಿ.

ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15. ಕಣ್ಣಿನ ಆರೋಗ್ಯ ಸಮಸ್ಯೆಗಳು ಪರಿಹಾರ ಕುರಿತಾದ ಸಮಗ್ರ ಮಾಹಿತಿಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15.

ಸ್ತ್ರೀ ಚಿತ್ರಕ್ಕಾಗಿ ಆಸ್ತಾ ಗಿಲ್, ಸಚಿನ್ ಸಾಂಘ್ವಿ ಹಾಗೂ ಜಿಗರ್ ಸರಯ್ಯ ಹಾಡಿರುವ ಗೀತೆ. ವಾಯು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಚಿನ್ ಜಿಗರ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗದಲ್ಲಿ ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಮತ್ತು ಕೊಯ್ಲು ಕುರಿತು ಪೂಗ ಸಿರಿದೋಟಿ ತಂಡದ ಮುಖ್ಯಸ್ಥರಾದ ಶ್ರೀ ನಂದನ ಕುಂಜಿ ಹಿತ್ಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಸುಗಮ ಸಂಗೀತ, 8:15 ಟುಡೇ ಇನ್ ಪಾರ್ಲಿಮೆಂಟ್, 8:30 ತುಳು ಕಾರ್ಯಕ್ರಮದಲ್ಲಿ ರಂಜನಿ ಶೆಟ್ಟಿ ಅವರಿಂದ ಸಣ್ಣ ಕಥೆ ಅಮ್ಮ, 9:15 ಸ್ಪಾಟ್ಲೈಟ್, 9:30 ಹಿಂದಿ ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆ, 10:30 ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ, 6:30 ಚಿಂತನ ಪೃಥ್ವಿರಾಜ್ ಕವತ್ತಾರ್ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಜನೀಶ್ ವಿ ಗಿರಿ. 6:50 ರೈತರಿಗೆ ಸಲಹೆ.

7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಝಂಡು ಆಯುರ್ ಸಿಂಚನ. ಮಾನಸಿಕ ಖಿನ್ನತೆಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ದಾನೇಶ್ವರಿ ಎಚ್ಎ ಅವರೊಂದಿಗೆ ಸಂದರ್ಶನ. 7:45ಕ್ಕೆ ರಾಗರಂಜನಿ. 8:30ಕ್ಕೆ ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ಅನುರಾಗ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. 9:00ಗೆ ಸುಗಮ ಸಂಗೀತದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು.

0: 9:30ಕ್ಕೆ ಹಿಂದಿ ಚಿತ್ರಗೀತೆಗಳು, 10:00ಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30ಕ್ಕೆ ಹೃದಯ ರಾಗ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನ್ಇನ್ ಕಾರ್ಯಕ್ರಮ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಮಂಗಳೂರು ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್‌ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಪುರಂದರದಾಸರ ಕೀರ್ತನೆ ಅನುದಿನ ನಿನ್ನ ನೆನೆದು.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಸರ್ವಕಾರೇಣ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕ ಉಪಸ್ಥಾಪಿತಃ. ಪ್ರತಿಪಕ್ಷೀಯಾಣಾಂ ಭೃಶಂ ಕೋಲಾಹಲೇನ ಸಂಸದ ಸದನಂ ಅದ್ಯ ಸ್ಥಗಿತಂ. ಅಸ್ಮಿನ್ ವಿಷಯೆ ಚರ್ಚಾಯಾಃ ಸ್ಥಗನಂ ರಾಷ್ಟ್ರಾಯ ಅಸಮೀಚೀನಂ ಸಂದೇಶಂ ಪ್ರಸಾರಯಿಷ್ಯತೀತಿ ಕೇಂದ್ರೀಯ ಮಂತ್ರಿ ಕಿರಣ್ ರಿಜಿಜುಃ ಉದಘೋಷಯತ್. ಎಂ ವಿ ಒಮರ್ಫಿ ಇತಿ ವಾಣಿಜ್ಯ ಪೋತೆ ಜಾತೆ ಆಕ್ರಮಣ ಪ್ರಕರಣೆ ಏಕಸ್ಯ ಭಾರತೀಯ ನಾಗರಿಕಸ್ಯ ನಿಧನಾತ್ ಪಶ್ಚಾತ್ ಭಾರತ ಸರ್ವಕಾರೇಣ ಯುಕ್ರೇನ ದೇಶಸ್ಯ ರಾಜದೂತಃ ಆಹೂತಃ. ಋತುವಿಭಾಗೇನ ಒಡಿಶಾ ಛತ್ತೀಸ್ಗಢ ಪಶ್ಚಿಮವಂಗರಾಜ್ಯು ಅತಿವೃಷ್ಟಿಪರ ಪೂರ್ವಸೂಚನಾ ಪ್ರಖ್ಯಾಪಿತ. ಐಎಸ್ಎಫ್ ಲಕ್ಷ್ಯಭೇದ ವಿಶ್ವಚಷಕ ಸ್ಪರ್ಧಾಯಾಂ ಭಾರತಸ್ಯ ಈಶಾಸಿಂಹ ಸ್ವರ್ಣಪದಕಂ ಅವಾಪ್ತವತಿ. ಮನುಭಾಸ್ಕರಶ್ಚ ಕಾಂಸ್ಯ ಪದಕಂ ಸಮುಪಾರ್ಜಿತವತಿ. ಅಪಿ ಚ ನವದಿಲ್ಯಾಂ ದ್ವಾದಶತಮ ರಾಷ್ಟ್ರಮಂಡಲ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಕ್ರೀಡಾ ಅದ್ಯ ಸಮಾರಬ್ಧ. ಅಥ ವಾರ್ತಾಃ ವಿಶದೀಕೃತ್ಯ. ಅದ್ಯ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಃ ಉಪಸ್ಥಾಪಿತಃ. ಏಷಃ ವಿಧೇಯಕಃ ಚತುರ್ವಿಂಶತ್ಯಧಿಕ ದ್ವಿಸಹಸ್ರತಮಸ್ಯ ವರ್ಷಸ್ಯ ಅಧಿನಿಯಮಸ್ಯ ಸಂಶೋಧನಂ ಕರ್ತುಂ ಈಹತೆ. ಏಷಃ ಛಾತ್ರಾಣಾಂ ಭಾವಿಜೀವನಸ್ಯ ಸಂರಕ್ಷಣಂ ಪರೀಕ್ಷಾಪ್ರಣಾಲ್ಯಾಃ ಪಾರದರ್ಶಿತಾಂ ನಿಷ್ಪಕ್ಷತಾಂ ಸತ್ಯನಿಷ್ಠಾಂಚ ದೃಢಯಿತುಂ ಏಕಾಂ ಸಬಲಾಂ ನ್ಯಾಯ ಸಂರಚನಾಂ ಉದ್ಭಾವಯತಿ. ಅಸ್ಮಿನ್ ವಿಧೇಯಕೆ ಕೇಚನ ಮಹತ್ವಪೂರ್ಣಾಃ ನಿಯಮಾಃ ಸಮಾವಿಷ್ಟಾಃ ಸಂತಿ. ಯತ್ರ ಅಪರಾಧಿನಾಂ ಕೃತೆ ದಶವರ್ಷಪರ್ಯಂತಃ ಕಾರಾಗೃಹದಂಡಃ ದಶಕೋಟಿರೂಪ್ಯಕಾಣಾಂ ದಂಡಶುಲ್ಕಂ ಸಹೈವ ದೋಷಿಣಾಂ ಸಂಪತ್ತಿ ಅಧಿಗ್ರಹಣಂ ಇತ್ಯಾದಯಃ ಕಠೋರಾಃ ದಂಡಾಃ ವಿಧೀಯಂತೆ. ಮಧ್ಯಾಹ್ನೆ ದ್ವಾದಶವಾದನೆ ಪ್ರಥಮ ಸ್ಥಗನಾತ್ ಪಶ್ಚಾತ್ ಯದಾ ಸಭಾ ಪುನಃ ಸಮವೇತ ತದಾ ರಾಜ್ಯಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹಃ ವಿಧೇಯಕಂ ಉಪಸ್ಥಾಪಿತವಾನ್. ವಿಧೇಯಕಸ್ಯ ಉಪಸ್ಥಾಪನಾವಧೌ ನೀಟ ಪ್ರಕರಣೆ ಛಾತ್ರ ವಿರೋಧ ಪ್ರದರ್ಶನಸ್ಯ ಆರಕ್ಷಕ ಕಾರ್ಯಾಚರಣಮಧಿಕೃತ್ಯ ಚರ್ಚಾಂ ಕಾಮಯಮಾನಾಃ ಪ್ರತಿಪಕ್ಷ ಸದಸ್ಯಾಃ ಉತ್ಥಾಯ ಉಚ್ಚೈಃ ಕೋಲಾಹಲಂ ಕೃತವಂತಃ. ನೀಟ ಪರೀಕ್ಷಾ ಪ್ರಕರಣೆ ಪ್ರದರ್ಶನಕಾರಿ ಛಾತ್ರೇಷು ಕೃತಸ್ಯ ಆರಕ್ಷಕ ಕಾರ್ಯಾಚರಣಸ್ಯ ವಿರೋಧಂ ಕುರ್ವತಾಂ ವಿಪಕ್ಷಿದಲಾನಾಂ ಘೋರಕೋಲಾಹಲೇನ ಅದ್ಯ ಸಂಸದಃ ಉಭಯೋಃ ಸದನಯೋಃ ಕಾರ್ಯಜಾತಂ. ಪುನಃ ಶ್ವಃ ಪ್ರಾತಃ ಏಕಾದಶವಾದನಂ ಯಾವತ್ ಬಾಧಿತಂ ಅಭವತ್. ಸಾಯಂ ಪಂಚವಾದನೆ ತೃತೀಯ ಸ್ಥಗನಾತ್ ಪರಂ ಯದಾ ಲೋಕಸಭಾ ಸಮವೇತ ತದಾ ಪೀಠಾಸೀನಾಧಿಕಾರಿ ಕೃಷ್ಣಪ್ರಸಾದ ತೇನೆಟ್ಟಿ ದೇಶಸ್ಯ ಪರೀಕ್ಷಾ ಪ್ರಣಾಲ್ಯಾಂ ಪರಿಷ್ಕಾರಾರ್ಥಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ ಇತ್ಯಸ್ಯೋಪರಿ ಚರ್ಚಾಂ ಪ್ರಾರಬ್ಧುಂ ಐಚ್ಛತ್. ತದಾ ವಿಪಕ್ಷಿ ಸಾಂಸದಾಃ ಸ್ವಸ್ಥಾನೇಭ್ಯಃ ಉತ್ಥಾಯ ಉಚ್ಚೈಃ ವಿರೋಧೋದ್ಘೋಷಾಂ ಅಕುರ್ವನ್. ಅತ್ರ

0: अधिकाः जनाः वर्तमानाः। प्रशासनिक अभिकरणानि एतेषु जनपदेषु प्रभावितेभ्यः जनेभ्यः साहाय्य सामग्रीणां वितरणं कुर्वन्ति। लक्ष्यभेद क्रीडायाम् अद्य चीनस्य हांगझोउ नगरे समायोजितायाम् ISSF विश्वचषक स्पर्धा मालिकायां भारतस्य ईशा सिंह महिलानां 25 मीटर पिस्टल स्पर्धायां स्वर्ण पदकं विजितवती। 21-वर्षीया ईशा सिंह अंतिम स्पर्धायां उत्कृष्टं नैपुण्यं प्रदर्श्य 40 लक्ष्यवेधैः सह स्वर्ण पदकं आत्मसात् कृतवती। अपरत्र पेरिस ओलंपिक स्पर्धायाः पदक विजेत्री मनुभास्कर प्रतिस्पर्धायां निर्णायकं शूट ऑफ जित्वा 28 लक्ष्यवेधैः कांस्य पदकं अर्जितवती। नवदिल्ल्यां अद्य 22-तमायां राष्ट्रमंडल टेबल टेनिस प्रतिस्पर्धायाः विधिवत शुभारंभो जातः। स्पर्धायाः उद्घाटन समारोहं संबोधयन्ती दिल्ल्याः मुख्यमंत्री रेखा गुप्ता प्रावोचत् यदेषा राष्ट्रमंडल टेबल टेनिस प्रतियोगिता सर्वेषां कृते प्रेरणास्रोतः वर्तते। इयं सहभागिदेशानां मध्ये परस्पर संबंधान् सुदृढीकर्तुं सहायिका भविष्यति इति वार्ताः।
1: ಆಕಾಶವಾಣಿ ಧಾರವಾಡ.
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಜಿಲ್ಲೆಯ ರೈಲು ನಿಲ್ದಾಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬಿನ ಜಲಂಧರ್ ರೈಲು ನಿಲ್ದಾಣದಿಂದ ವರ್ಚುವಲ್ ವೇದಿಕೆಯಲ್ಲಿ ಉದ್ಘಾಟಿಸಿದರು. ರಾಜ್ಯದ 4 ಹಾಗೂ ದೇಶದ ಒಟ್ಟು 75 ರೈಲು ನಿಲ್ದಾಣಗಳು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಮೇಲ್ದರ್ಜೆಗೇರಿವೆ. ಅಮೃತ ಯೋಜನೆ ಅಡಿ ಅಭಿವೃದ್ಧಿಪಡಿಸಲಾದ ಕೊಪ್ಪಳ ರೈಲು ನಿಲ್ದಾಣದಲ್ಲಿ ಹೈಟೆಕ್ ಎಸ್ಕಲೇಟರ್ಗಳು, ವಿಶಾಲ ಮೇಲ್ಸೇತುವೆಗಳು, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಸುಗಮ್ಯ ಸಂಚಾರಕ್ಕೆ ಅನುಕೂಲ ಸೇರಿದಂತೆ ವಿಶ್ವದರ್ಜೆಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಕೇಂದ್ರ ಪುರಸ್ಕೃತ ಕುಸುಮ್ ಬಿ ಯೋಜನೆಯಡಿ ರೈತರಿಗೆ ಶೇಕಡ 90% ಸಹಾಯಧನ ಸಿಗಲಿದ್ದು, ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಕೋರಿದ್ದಾರೆ. ಕೊಪ್ಪಳ ತಾಲೂಕಿನ ನೆಲೋಗಿಪುರ ಗ್ರಾಮದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಹಾಗೂ ಮುಂಡರಗಿ ಬೆಟಗೇರಿ ನೆಲೋಗಿಪುರ ಉಪಕೇಂದ್ರಕ್ಕೆ 6 ಕಿಲೋಮೀಟರ್ ವಿದ್ಯುತ್ ಮಾರ್ಗ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ವಿದ್ಯುತ್ ಶಕ್ತಿಗೆ ಪರ್ಯಾಯವಾಗಿ ಸೌರಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ರೈತರು ಹಸಿರು ಇಂಧನ ಬಳಕೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ಕೊಪ್ಪಳದ ಹಿರೇಮನ್ನಾಪುರ ಗ್ರಾಮದಲ್ಲಿ ಶೇಖರಗೌಡ ಮಾಲಿ ಪಾಟೀಲ್ ಅವರ ಸರ್ವಾಧ್ಯಕ್ಷತೆಯಲ್ಲಿ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಹಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನದ್ದು. ಕನ್ನಡ ಮಾಧ್ಯಮದಲ್ಲಿ ಓದು ಬರೆಹ ಮಕ್ಕಳಲ್ಲಿ ಸ್ಪಷ್ಟ ಯೋಚನೆ ಮೈಗೂಡಿಸುತ್ತದೆ ಎಂದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಾದ್ಯಂತ ಕೃಷಿ ಇಲಾಖೆ 2,48,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಿತ್ತು. ಆದರೆ ಮಳೆ ಅಭಾವದಿಂದ ಶೇಕಡ 49% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಪರ್ಯಾಯ ಬೆಳೆ ಯೋಜನೆ ಮತ್ತು ರಸಗೊಬ್ಬರ ಕೊರತೆ ನಿವಾರಣೆಗೆ ಪರ್ಯಾಯ ಗೊಬ್ಬರಗಳು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರೈತರ ನೋಂದಣಿಗೆ ಆದ್ಯತೆ ನೀಡಿದ್ದು, ಇಲ್ಲಿಯವರೆಗೆ ಜಿಲ್ಲೆಯ 65,000 ರೈತರು ಬೆಳೆ ನಷ್ಟ ಪರಿಹಾರ ವಿಮೆಗಾಗಿ ಹೆಸರು ನೋಂದಾಯಿಸಿದ್ದಾರೆ ಎಂದರು. ಕೊಪ್ಪಳ ಹಾಗೂ ಇರಕಲ್ಗಡ ಹೋಬಳಿ ವ್ಯಾಪ್ತಿಯ ಟಣಕನಕಲ್, ತಾಳಕನಕಾಪುರ, ಯಲ್ಲಮಗೇರಿ ಮತ್ತು ಚಿಲಕಮುಖಿ ಗ್ರಾಮಗಳಲ್ಲಿ ಮಳೆ ಕೊರತೆಯಿಂದ ಬೆಳೆ ಹಾನಿ ಉಂಟಾಗಿದ್ದು, ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಣಿತ್ ನೇಗಿ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ

0: ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯನ್ನು ಜಿಲ್ಲೆಯಲ್ಲಿ ಆದ್ಯತೆ ಮೇಲೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಹಾಗೂ ನೀರಾವರಿ ಆಶ್ರಿತ ಭತ್ತ, ಜೋಳ, ಮುಸುಕಿನ ಜೋಳ, ಸಜ್ಜೆ, ಸೂರ್ಯಕಾಂತಿ, ಅಲಸಂದೆ, ನವಣೆ, ತೊಗರಿ, ಮಳೆ ಆಶ್ರಿತ ಹುರುಳಿ, ಎಳ್ಳು, ನೆಲಗಡಲೆ, ಹತ್ತಿ, ಈರುಳ್ಳಿ, ಟೊಮ್ಯಾಟೊ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿಗೆ ಈ ತಿಂಗಳ 31ನೇ ತಾರೀಖು ಕೊನೆ ದಿನವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 1,960 ಅಂಗನವಾಡಿ ಕೇಂದ್ರಗಳಿವೆ. ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿ ಕೇಂದ್ರಗಳಿಗೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಇತರೆ ಅನುದಾನಗಳನ್ನು ಬಳಸಿಕೊಂಡು ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15. ಕಣ್ಣಿನ ಆರೋಗ್ಯ ಸಮಸ್ಯೆಗಳು ಪರಿಹಾರ ಕುರಿತಾದ ಸಮಗ್ರ ಮಾಹಿತಿಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 7:15.
1: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು. ಸಮಯ 6:37. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು. ನ್ಯಾಯಯುತ

0: www.radiomadhumani.com. ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು, ರಾಜ್ಯದ ಕುಡಿಯುವ ನೀರು ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2007 ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18 ವಿಧಿಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿ, ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ನವದೆಹಲಿಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ ಪರಿಸ್ಥಿತಿ ಕುರಿತಂತೆ ರಾಜ್ಯದ ಸಂಸದರೊಂದಿಗೆ ಇಂದು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಜಲಾಶಯಗಳ ಸ್ಥಿತಿ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತಾಪಿಸುವಂತೆ ಕೋರಲಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ರಾಜ್ಯದಲ್ಲಿ ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಆರಂಭಗೊಂಡು 4 ಕಳೆದಿದೆ. ಈ ವರ್ಷ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ ಮೊದಲ ತ್ರೈಮಾಸಿಕಕ್ಕೆ 1,700 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರ 1,200 ಕೋಟಿ ರೂಪಾಯಿ ಹಣ ನೀಡಿದೆ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡಿ 1,05,00,000 ಮಾನವ ದಿನ ಉದ್ಯೋಗ ಸೃಷ್ಟಿ ಮಾಡುವಷ್ಟು ಅನುದಾನವಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ಕೆರೆ ಕಾಲುವೆ ಅಭಿವೃದ್ಧಿ, ಚೆಕ್ಡ್ಯಾಂ ಇತ್ಯಾದಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದ್ದು, ಅರ್ಹರಿಗೆ ಇರುವಲ್ಲೇ ಉದ್ಯೋಗ ನೀಡುವಂತೆ ಎಲ್ಲ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18 ಉಪಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಫ್ಲೈಓವರ್, ವೈಟ್ ಟ್ಯಾಪಿಂಗ್,

0: ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜಿಸಲಾಗುವುದು, ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಹಾಗೂ ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಹಾಗೂ ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಕುರಿತಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹಿರಿಯ ಶಾಸಕ ಸುರೇಶ್ ಕುಮಾರ್ ಇಂದು ಕೆಪಿಎಸ್ಸಿ ಕಾರ್ಯದರ್ಶಿ ಭೇಟಿ ಮಾಡಿ ತಕ್ಷಣವೇ ಆಂತರಿಕ ತನಿಖೆಯನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿದೆ. ಪ್ರಕರಣವನ್ನು ಸಿಬಿಐ ಇಲ್ಲವೇ ರಾಜ್ಯ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ನೇತೃತ್ವದ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮೇಲೆ ನಂಬಿಕೆ ಕಳೆದುಕೊಂಡಿದ್ದು ಪ್ರಕರಣದ ಕುರಿತಂತೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವಾಸಾರ್ಹತೆ ಇಲ್ಲದ ತನಿಖೆಯಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಎಲ್ಒಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಯನ್ನು ಸಮಗ್ರ ಸಂಪೂರ್ಣ ಪಾರದರ್ಶಕತೆಯಿಂದ ನಿರ್ವಹಿಸಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯಾವುದೇ ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಗತಿ ಆಗಿದೆಯೋ ಅಂತಹ ಪ್ರದೇಶಗಳ ಕಡೆ ಹೆಚ್ಚಿನ ಗಮನಹರಿಸುವಂತೆ ಸೂಚಿಸಿದ್ದಾರೆ. ನಿಗದಿತ ಕಾಲಮಿತಿಯಲ್ಲಿ ಪರಿಷ್ಕರಣಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಪರಿಷ್ಕರಣಾ ಕಾರ್ಯದ ಸಂಬಂಧ ಜಿಲ್ಲೆಯ ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಲ್ಲಿ ಇದ್ದ ಗೊಂದಲಗಳು ಹಾಗೂ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ 3% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ KN ಅನುರಾಧ ತಿಳಿಸಿದ್ದಾರೆ. 66% ಮಳೆ ಕೊರತೆ ಇದ್ದು ಅಂತರ್ಜಲ ಕಡಿಮೆ ಆಗುತ್ತಿದೆ. ಈ ದಿಸೆಯಲ್ಲಿ ಬರ ಪರಿಸ್ಥಿತಿ ನಿಭಾಯಿಸಲು ನೀರಿನ ಬಳಕೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕುಡಿಯುವ ನೀರನ್ನು ಖಾಸಗಿ ಕೊಳವೆ ಬಾವಿಗಳಿಂದ ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ಹೋಬಳಿಗೊಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಪ್ರತಿ ವಾರ ಮಳೆ ಹಾಗೂ ನೀರಿನ ಸ್ಥಿತಿಗತಿಗಳ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಇತರೆ ನಗರಗಳಲ್ಲಿ ಕ್ರೀಡಾ ಮೂಲಸೌಕರ್ಯ, ಕ್ರೀಡಾಂಗಣ ಹಾಗೂ ತರಬೇತಿ ಕೇಂದ್ರಗಳ ಕೊರತೆ ಕುರಿತು ಮೌಲ್ಯಮಾಪನ ಮಾಡುವುದು ಮತ್ತು ಅಗತ್ಯ ಸೌಲಭ್ಯ ಕಲ್ಪಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ಉತ್ತರ ನೀಡಿದೆ. ಸಂಸದರ ಪ್ರಶ್ನೆಗೆ ಉತ್ತರಿಸಿರುವ ಸಚಿವಾಲಯ, ಸಂವಿಧಾನದ ಪ್ರಕಾರ ಕ್ರೀಡೆ ಎಂಬುದು ರಾಜ್ಯ ಪಟ್ಟಿಗೆ ಸೇರಿರುವ ವಿಷಯವಾಗಿದೆ. ಹೀಗಾಗಿ ಕ್ರೀಡಾ ಸೌಲಭ್ಯಗಳ ಕೊರತೆಯನ್ನು ಗುರುತಿಸುವುದು ಮತ್ತು ಮೌಲ್ಯಮಾಪನ ಮಾಡುವ ಪ್ರಾಥಮಿಕ ಕರ್ತವ್ಯ ರಾಜ್ಯ ಸರ್ಕಾರದ್ದಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅನುಮೋದಿಸಲಾದ ಕ್ರೀಡಾ ಯೋಜನೆಗಳು, ಮಂಜೂರಾದ ಮೊತ್ತ, ಬಿಡುಗಡೆಯಾದ ಅನುದಾನ ಮತ್ತು ಕಾಮಗಾರಿಗಳ ಪ್ರಗತಿಯ ಸಂಪೂರ್ಣ ಮಾಹಿತಿ ಸಚಿವಾಲಯದ ಖೇಲೋ ಇಂಡಿಯಾ ಹಾಗೂ NSDF ಸಾರ್ವಜನಿಕ ಡ್ಯಾಶ್ಬೋರ್ಡ್ನಲ್ಲಿ ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ

0: ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು ರಾಜ್ಯದ ಕುಡಿಯುವ ನೀರಿನ ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೃಷಿ ರಂಗ.

0: ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಹಾಗೂ ಕೊಯ್ಲು ಕುರಿತು ಪೂಗ ಸಿರಿದೋಟಿ ತಂಡದ ಮುಖ್ಯಸ್ಥರಾದ ಶ್ರೀ ನಂದನಾ ಕುಂಜಿಹಿತ್ಲು ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ.
1: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಈಗ ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಹಾಗೂ ಕೊಯ್ಲು ಕುರಿತು ಪೂಗ ಸಿರಿದೋಟಿ ತಂಡದ ಮುಖ್ಯಸ್ಥರಾದ ಶ್ರೀ ನಂದನ ಕುಂಜಿಹಿತ್ಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ.
3: ಕೃಷಿಯಲ್ಲಿ ಸಮಯ ಎಂಬುದು ಅಮೂಲ್ಯ. ಸಮಯಕ್ಕೆ ಸರಿಯಾಗಿ ಕೈಗೊಳ್ಳುವ ಬೆಳೆ ಸಂರಕ್ಷಣಾ ಕ್ರಮಗಳಿಂದ ಉತ್ತಮ ಇಳುವರಿ ಪಡೀಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ಅಡಿಕೆ ಕೃಷಿಗೆ ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡುವುದು, ಆಮೇಲೆ ಬೆಳೆ ಬಂದಾಗ ಬೆಳೆ ಕೊಯ್ಲು ಮಾಡುವುದು ಸವಾಲಿನ ಸಂಗತಿ. ಕೃಷಿ ಸಹಾಯಕರ ಕೊರತೆಯಿಂದ ಕೃಷಿ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗದೇ ಇರುವುದು ಪ್ರಮುಖ ಸವಾಲುಗಳಲ್ಲಿ ಒಂದು. ಈ ಸವಾಲಿಗೆ ಪರಿಹಾರವಾಗಿ ತಮ್ಮ ತಂಡವನ್ನು ಕಟ್ಟಿಕೊಂಡು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಡಬ ತಾಲೂಕು ಎಣ್ಮೂರು ಗ್ರಾಮದ ಯುವ ಕೃಷಿಕರಾದ ಶ್ರೀನಂದನ ಕುಂಜಿಹಿತ್ತಿಲು ಇವರು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಇದರ ಕುರಿತು ಅವರಿಂದ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಈಗ ನೀವು ಒಂದು ಸ್ಪ್ರೇ ತಂಡವನ್ನು ಕಟ್ಟಿಕೊಳ್ಳುವುದರ ಹಿಂದಿನ ಉದ್ದೇಶ ಏನಿತ್ತು?
4: ಕಳೆದ 10 ವರ್ಷ ಹಿಂದೆ ನಾನು ಕೃಷಿಗಿಳಿದದ್ದು. ಅದರ ಮೊದಲು ಬೆಂಗಳೂರು ಸಾಫ್ಟ್ವೇರ್ ಫೀಲ್ಡಲ್ಲಿ ಜಾಬಲ್ಲಿದ್ದೆ. ಬಿಟ್ಟು ಬಂದಾಗ

0: ತುಂಬ ಸಮಸ್ಯೆಗಳು ಇದ್ದದ್ದೇ ಕೃಷಿಯಲ್ಲಿ. ಅದನ್ನೇ ಹೇಗೆ ನಿವಾರಣೆ ಮಾಡುವಂಥದ್ದು ಅದು ಇದೆಲ್ಲ ನನಗೆ ಚಾಲೆಂಜ್ ಆಗಿತ್ತು. 10 ವರ್ಷದಿಂದ ಒಂದು ನಮಗೆ ನಮ್ಮದೇ ಪಕ್ಕದ ಗ್ರಾಮದಿಂದ ಅಡಿಕೆ ಕೊಯ್ಲು ಮಾಡಲಿಕ್ಕೆ ಅಥವಾ ಸ್ಪ್ರೇ ಮಾಡಲಿಕ್ಕೆ ಬರ್ತಾಯಿದ್ರು, ಈಗ ಕೂಡ ಬರ್ತಾಯಿದ್ದಾರೆ ಅವರು. ಈ ನಡುವಲ್ಲಿ ನಮ್ಮ ಊರಲ್ಲಿ ಈ ಅಡಿಕೆ ಕೊಯ್ಲು ಮತ್ತು ಅಡಿಕೆಗೆ ಕೊಳೆರೋಗದಕ್ಕೆ ಸ್ಪ್ರೇ ಬೋರ್ಡೋ ಸ್ಪ್ರೇ ಮಾಡುವಂಥದಕ್ಕೆ ಜನರ ಕೊರತೆ ಇದೆ ಅಂತ ನನಗೆ ಗೊತ್ತಾಗಿತ್ತು. ಹುಡುಗರು ಇಲ್ಲ, ಹಳೆ ತಲೆಮಾರುಗಳು ಮರಕ್ಕೆ ಹತ್ತಿ ಬಿಡುವಂಥದ್ದು ಮಾಡ್ತಾ ಇದ್ರು ಕೂಡ ಅವ್ರಿಗೆ ಏಜಾಗ್ತಾ ಬಂದ ಹಾಗೆ ಅವರನ್ನು ನಿಲ್ಲಿಸ್ತಾ ಬಂದಿದ್ರು. ಅದಕ್ಕೆ ನಾನು ಕಂಡುಕೊಂಡದ್ದು ಒಂದು ತಂಡ ಮಾಡಬೇಕು, ಹೇಗೆ ಮಾಡುವಂಥದ್ದು ಅದಂತ ತುಂಬ ವರ್ಷದಿಂದ ಆಲೋಚನೆ ಆಗಿತ್ತು. ಈ ಟೈಮಲ್ಲಿ ಈ ದೋಟಿ ಇದರ ಬಗ್ಗೆ ಸ್ವಲ್ಪ ಏನು ಟ್ರೆಂಡ್ ಶುರುವಾಯಿತು ಇತ್ತೀಚಿನ ಒಂದು 5-6 ವರ್ಷದಲ್ಲಿ. 2018 ನಂತರ ಸ್ವಲ್ಪ ಟ್ರೆಂಡ್ ಜಾಸ್ತಿ ಆಯಿತದು. ಹಾಗಿದ್ದಾಗ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೆ ಒಂದು ದೋಟಿಯಲ್ಲೇ ನಾನು ಮದ್ದು ಬಿಡಬೇಕು ಅದು ಇದು ಅಂತ. ನನಗೆ ಆವಾಗದು ಸಾಧ್ಯ ಆಗಿರಲಿಲ್ಲ, ಬೇಗ ಬೇಗ ಮಾಡಲಿಕ್ಕೆ ಆಗಿರಲಿಲ್ಲ. ಹೋಗ್ತಾ ಹೋಗ್ತಾ ಈ ದೋಟಿಯನ್ನು ಒಂದು ನಾನು ಪರ್ಚೇಸ್ ಮಾಡಿದೆ. ಸಾಮಾನ್ಯ 2022 ನಾನು ಮಾಡಿದ್ದು ಪರ್ಚೇಸ್ ಮಾಡಿದ್ದು. ಹಾಗೆ ಮಾಡಿ 1 ವರ್ಷ ನನ್ನ ತೋಟಕ್ಕೆ ನಾನೇ ಬಿಟ್ಟೆ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದೆ. ಹೀಗಿದ್ದಾಗ ಕಳೆದ ವರ್ಷ ಅಂದರೆ 2025 ತೀವ್ರ ಮಳೆ ಬಂತು, ಯಾರಿಗೂ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ. ಹೆಚ್ಚಿನವರ ತೋಟದಲ್ಲಿ ಕೊಳೆರೋಗ ಬಂದು ಅಡಿಕೆಯೂ ಹೋಯಿತು, ಕೊನೆಗೆ ಮರವೂ ಸತ್ತೋಯಿತು. ಇದಕ್ಕೆ ಕಂಡುಕೊಂಡದ್ದು ನನ್ನ ತಂಡ. ನನ್ನ ತಂಡದ ಹೆಸರು ಪೂಗಸಿರಿ ಅಂತ. ಪೂಗಸಿರಿ ಸುಮಾರು 4-5 ವರ್ಷಗಳ ನನ್ನ ಕನಸಾಗಿತ್ತದು. ಅದನ್ನು ಈಗ ಸಾಕಾರಗೊಂಡಿದೆ. ಅದಕ್ಕೆ ಇತ್ತೀಚಿನ 1 ವರ್ಷ ಆಯಿತು ತಂಡ ಕಟ್ಟಿ, ಚೆನ್ನಾಗಿ ನಡೀತಾ ಇದೆ ಈಗ.
1: ನೀವೀಗ ಪೂಗಸಿರಿ ಅಂತ ಹೇಳಿದ್ರಿ,
0: ಹೌದು,
1: ಏನಿದ್ರು ವಿಶೇಷ?
0: ಅದೇ ಪೂಗಸಿರಿ ಅಂತ ಹುಟ್ಟಿಕೊಂಡ ಒಂದು ಕತೆ ಹೇಳ್ತೇನೆ. ನಾನು ಹೀಗೆ ಟೀಮ್ ಕಟ್ಟಬೇಕು ಅಂತ ಆಲೋಚನೆ ಮಾಡಿದಾಗ ತಂಡಕ್ಕೊಂದು ಹೆಸರಿಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ಹೀಗೆ ನಾವು ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಹೀಗೆ ಮಾತಾಡ್ತಾ ನಮಗೆ ಅದು ಹೆಸರು ಯಾವುದು ಕರೆಕ್ಟಾಗಿ ಆಗ್ತಿರಲಿಲ್ಲ. ಆಗ ನನಗೆ ನೆನಪದ್ದು ನನ್ನ ಸೋದರತ್ತಿಯೊಬ್ಬರು, ಅವರ ಹೆಸರು ನಾನು ಹೇಳಲೇಬೇಕಿಲ್ಲಿ, ಸಿಂಚನ ಕಾನತ್ತೋರು ಅಂತ. ಅವರು ಸಂಸ್ಕೃತ ಅಧ್ಯಯನ ಮಾಡಿದ್ದಾರೆ. ಅವರು ನನಗೆ ಈ ಹೆಸರನ್ನು ಸಜೆಸ್ಟ್ ಮಾಡಿದ್ದು. ಪೂಗ ಅಂತ ಹೇಳಿದರೆ ಅಡಿಕೆ, ಸಿರಿ ಅಂತ ಹೇಳಿದರೆ ಸಿಂಗಾರ ಅಥವಾ ಹಿಂಗಾರ. ಅವರು ಸಜೆಸ್ಟ್ ಮಾಡಿದ್ದು ನನಗೆ ಬಹಳ ಖುಷಿಯಾಯಿತು. ಅದೇ ದಿವಸದಿಂದ ನನ್ನ ತಂಡದ ಹೆಸರು ಹಾಗೆ ಆಯಿತು.
1: ಈಗ ಎಷ್ಟು ಜನರ ತಂಡ ನಿಮ್ಮ?
0: ಈಗ ಸದ್ಯಕ್ಕೆ ನನ್ನ ತಂಡದಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಟೀಮಲ್ಲಿ 6 ಜನ, ಮತ್ತೊಂದು ಟೀಮಲ್ಲಿ 4 ಜನ ಅಂತ. ಒಬ್ಬರು ಒಂದು ಟೀಮಲ್ಲಿ ಮ್ಯಾನೇಜರ್ ಆಗಿ ಇದ್ದಾರೆ, ಅವರು ಇದನ್ನು ನೋಡಿಕೊಳ್ತಾ ಇದ್ದಾರೆ, ನಿಭಾಯಿಸ್ತಾ ಇದ್ದಾರೆ. ನಾನು ಮೇಲಿಂದ ಮೇಲೆ ಈಗ ಇದನ್ನು ನಿಭಾಯಿಸ್ತಾ ಇದ್ದೇನೆ.
1: ಈಗ ಪ್ರಾರಂಭ ಮಾಡಿದಾಗ ನಿಮ್ಗೆ ಏನೇನು ಸವಾಲುಗಳಿದ್ರು?
0: ಹೌದೌದು, ಅದೇ ಈಗ ನಾನು ಕಳೆದ ವರ್ಷ ಅಕ್ಟೋಬರ್ ಎಂಡಿಗೆ ನಾನು ಈ ಟೀಮನ್ನು ಸ್ಟಾರ್ಟ್ ಮಾಡಿದೆ. ಈ ಕೆಲಸದ ಸಮಸ್ಯೆಗಳಂತ ಹೇಳೋದಕ್ಕಿಂತ ಮೊದಲು ನನಗೆ ಟೀಮ್ ಸ್ಟಾರ್ಟ್ ಮಾಡಿದಾಗ ನನಗೆ ಸಪೋರ್ಟ್ ಮಾಡಿದವರು ತುಂಬ ಜನ ಇದ್ದಾರೆ. ಅದರಲ್ಲಿ ನಾನು ಹೆಸರು ಹೇಳಬೇಕಾದ್ದು ಅಕ್ಷಯ್ ಆಳ್ವಾ ಅಂತ. ಅವರು ಏನು ಮಾಡಿದ್ರು ಅಂತ ಹೇಳಿದರೆ ಅವರ ತೋಟದಲ್ಲಿ ಒಂದು 2-3 ವರ್ಷದಿಂದ ರೋಗ ಬಂದು ಎಲ್ಲ ಇದಾಗಿತ್ತು. ದೋಟಿ ತಂಡ ಸ್ಟಾರ್ಟ್ ಮಾಡಿದಾಗ ನನಗೆ ಅವರು ಫಸ್ಟ್ ಹೇಳಿದ್ದು ನನ್ನ ತೋಟದಲ್ಲಿ ಇನ್ನು ಸ್ಪ್ರೇ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು. ಆವಾಗ ನನಗೆ ಒಂದು ಹೆಸಿಟೇಷನ್ ಇತ್ತು. ಅವರ ತೋಟದಲ್ಲಿ ನಾನೀಗ ಸ್ಟಾರ್ಟ್ ಮಾಡಿದರೂ ಕೂಡ ಅವರಿಗೆ ಹೀಗೆ ಸಪೋರ್ಟು ಅವರು ಕೊಟ್ಟಿರುವಾಗ ನಾನು ಅವರಿಗೆ ಟೈಮ್ ಟೈಮಿಗೆ ಆಗುವ ಕೆಲಸಗಳನ್ನು ಮಾಡಿಕೊಡಬೇಕು. ಜನಗಳ ಕೊರತೆಯೂ ಇತ್ತಾಗ ನನ್ನ ಹತ್ರ, ಒಂದು 2 ಜನ ಇದ್ದರಷ್ಟೇ ಟೀಮ್ ಸ್ಟಾರ್ಟ್ ಮಾಡಿದಾಗ, 2-3 ಜನ ಇದ್ದರಷ್ಟೇ. ಹಾಗೆ ನಾನು ಕೂಡ ಹುಡುಗರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ರೈನಿಂಗ್ ಕೊಟ್ಟು ಸುಮಾರು ಒಂದು 2 ತಿಂಗಳಷ್ಟು ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ ಇದರ ಮೊದಲು. ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಾನು ಒಂದು 2 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದೆ ಅವರೆ. ಟ್ರೈನಿಂಗ್ ಕೊಡದಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ಪ್ರೇ ಮಾಡೋದು ಸರಿಯಾಗೋದಿಲ್ಲ, ಗೊನೆಗಳಿಗೆ ಸರಿ ಸಿಗೋದಿಲ್ಲ, ದೋಟಿಯನ್ನು ಮೇಲೆ ಕೆಳಗೆ ಅಥವಾ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಹಾಗಿದ್ದಾಗ ಸುಮಾರು ಕಷ್ಟಗಳು ಆಯಿತು ನನಗೆ. ನನ್ನ ಹತ್ರ ಒಂದೇ ದೋಟಿ ಇದ್ದದಾಗ, ದೋಟಿ ಇಲ್ಲದಿರುವಾಗ ನಾನು 4-5 ಜನರಿಗೆ ಒಟ್ಟಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಕಷ್ಟ ಆಗ್ತಾ ಇತ್ತು.
1: ಕೆಲಸಗಳನ್ನು
0: ಬೇಗ ಬೇಗ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗೆ ನಾನು ಮತ್ತೆ ಒಂದೆರಡು ದೋಟಿಗಳನ್ನು ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿ ಅವರಿಗೆ ಕೂಡ ಸರಿಯಾಗಿ ಟ್ರೈನಿಂಗ್ ಕೊಡಲಿಕ್ಕಾಯಿತು. ನನಗೆ ದೋಟಿನ ಹೇಗೆ ಹ್ಯಾಂಡಲ್ ಮಾಡೋದು ಎಲ್ಲ ಟ್ರೈನಿಂಗ್ ಕೊಡಲಿಕ್ಕಾಯಿತು. ಈಗ ಅವರು ಪ್ರೋ ಆಗಿದ್ದಾರೆ, ನನಗಿಂತ ಹೆಚ್ಚು ಚೆನ್ನಾಗಿ ಸ್ಪ್ರೇ ನಿಭಾಯಿಸ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಈಗ
1: ನೀವು ಎಲ್ಲಿಂದಾದರೂ ಹೊರಗಿಂದ ತರಬೇತಿ ಪಡ್ಕೊಂಡ್ರೆ ಇದರ ಬಗ್ಗೆ?
0: ಇಲ್ಲ ಇಲ್ಲ, ನನಗೆ ನಮ್ಮದು ಕೆಲವು ವಾಟ್ಸಪ್ ಗ್ರೂಪ್ಗಳು ಅದು ಇದರಲ್ಲೆಲ್ಲ ಹೇಗೆ ಮಾಹಿತಿಗಳು ಸಿಗ್ತದೆ. ನಮ್ಮದೇ ಒಂದು ಕೆಲವು ಗ್ರೂಪ್ಗಳಿದೆ, ನಮ್ಮದೇ ಒಂದು ತಂಡದ ಒಂದು

0: ಗ್ರೂಪ್ ಮಾಡಿಕೊಂಡಿದ್ದೇವೆ. ಅದರಲ್ಲಿ ನಾವು ಮಾಹಿತಿಗಳನ್ನು ನಾವು ಯುವಕರು ಆಚೀಚೆ ಹಂಚಿಕೊಳ್ತೇವೆ.
1: ಈಗ ಸದ್ಯಕ್ಕೆ ನೀವೆಷ್ಟು ದೋಟಿಗಳನ್ನು ಬಳಸ್ತಾ ಇದ್ದೀರಿ?
0: ಈಗ 7-8 ದೋಟಿಗಳಿದೆ ನನ್ನ ಜೊತೆ, ಅದರಲ್ಲಿ 2 ಟೀಮ್ ಆಗಿ ಹೋಗ್ತಾ ಇದೆ ಈಗ.
1: ಇದರಲ್ಲಿ ತಿಂಗಳಿಗೆ ಎಷ್ಟು ತೋಟಗಳನ್ನು ನೀವು ನಿರ್ವಹಿಸ್ತೀರಿ?
0: ಸುಮಾರೊಂದು 30 ತೋಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ. ಕೆಲವು ತೋಟಗಳು 2 ದಿವಸ ಇರ್ತದೆ, ಕೆಲವು ತೋಟಗಳು 1 ದಿವಸದಲ್ಲಿ, ಹೀಗೆಲ್ಲ ಆಗ್ತದೆ. ತೊಂದರೆ ಇಲ್ಲದೆ ನಡೀತದೆ. ಈಗ ಮಳೆ ಕಮ್ಮಿ ಇದ್ದರೆ ಆದಷ್ಟು ಬೇಗ ಆಗ್ತದೆ. ಸಾಮಾನ್ಯ ನಾವು ರೈತರಿಗೆ 30-35 ದಿವಸದೊಳಗೆ, ಈಗ ಒಂದು ರೌಂಡಿಗೆ ಬಿಟ್ಟರೆ ನೆಕ್ಸ್ಟ್ ರೌಂಡನ್ನು 30-35 ದಿವಸದೊಳಗೆ ನಾವು ಬಿಟ್ಕೊಡ್ಬೇಕು. 45 ದಿವಸದವರೆಗೆ ಆದರೆ ರೋಗ ಬರುವ ಸಾಧ್ಯತೆಗಳು ಎಲ್ಲ ಜಾಸ್ತಿ ಇರ್ತದೆ. ಹಾಗೆ ಹೇಳಿಕೊಂಡು ಕೊಯ್ಲು ಮಾಡುವಾಗ 45 ದಿವಸ ಆದರೆ ನಮಗೇನು ಸಮಸ್ಯೆ ಆಗೋದಿಲ್ಲ. ಅದು ಆವಾಗ ತೋಟಗಳನ್ನು ಜಾಸ್ತಿ ಒಪ್ಪಿಕೊಳ್ಳಿಕ್ಕೆ ಆಗ್ತದೆ. ಈ ಮಳೆಗಾಲದ ಸಮಯದಲ್ಲಿ ತೋಟಗಳು ಕಮ್ಮಿ ಒಪ್ಪಿಕೊಂಡು ಅವರಿಗೆ ಸರ್ವಿಸ್ ಚೆಂದವಾಗಿ ಕೊಡುವಂಥದ್ದು ನಮ್ಮ ಉದ್ದೇಶ ಆಗಿರ್ತದೆ.
1: ಈಗ ನೀವು ದೋಟಿಯನ್ನ ಖರೀದಿಸಿದ್ರಿ ಅಂತ ಹೇಳಿದ್ರಿ, ಇಲಾಖೆಯಿಂದ ಏನಾದರೂ ಪ್ರಯೋಜನಗಳನ್ನ ಸಹಾಯಧನಗಳನ್ನ ಪಡ್ಕೊಂಡ್ರ ಹೇಗೆ?
0: ಅದೇ, ಇಲಾಖೆಯಿಂದ ನಾನು ಒಂದು ದೋಟಿಗೆ ನಾನು ಸಹಾಯವನ್ನು ಪಡ್ಕೊಂಡಿದ್ದೇನೆ. ಮತ್ತೆ ಕೂಡ ನನಗೆ ಈಗ ಇದ್ದ ದೋಟಿಗಳಿಗೂ ನನಗೆ ಸಹಾಯವನ್ನು ಪಡ್ಕೊಳ್ಬೋದಿತ್ತು. ಬೇರೆ ಬೇರೆ ಅವರ ಹೆಸರಲ್ಲಿ ನಾನು ಮಾಡಿಕೊಂಡು ಮಾಡ್ಬೋದಿತ್ತು. ಆದರೆ ನನಗೆ ಅದು ನನಗೆ ಒಂದೇ ದೋಟಿಗೆ ಸಾಕು ಅನಿಸ್ತು. ನನಗೆ ಬೇರೆ ಅಗತ್ಯ ಇಲ್ಲ. ನನ್ನದೇ ಈ ಸಂಪಾದನೆಯಲ್ಲಿ ಇನ್ನು ದೋಟಿಯನ್ನು ಖರೀದಿ ಮಾಡ್ಬೋದು. ಸಬ್ಸಿಡಿ ನಾನು ತಗೊಂಡ್ರೆ ಇನ್ನೊಬ್ಬ ಏನು ರೈತ ಇರ್ತಾನೆ, ಅವನಿಗೆ ಕೂಡ ಸಬ್ಸಿಡಿ ಸಿಗುವಾಗ ಲೇಟ್ ಆಗ್ತದೆ. ಇದರಿಂದ ಏನು ಅವನಿಗೆ ಕೂಡ ಈ ದೋಟಿ ಇಲ್ಲದೆ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ? ಹಾಗಿದ್ದಾಗ ಒಬ್ಬನಿಗೆ ಒಂದೇ ದೋಟಿಗೆ ಸಬ್ಸಿಡಿ ಸಾಕು ಅಂತ ನನ್ನ ಒಂದು ಅಭಿಲಾಷೆ. ಅಂತ
1: ಅತಿಯಾಸೆ
0: ಬೇಡ ಅಂತ ಹಾಗೆ.
1: ನಿಮ್ಮಂತ ರೈತರಿದ್ರೆ ಎಲ್ಲ ರೈತರು ಕೃಷಿಯಲ್ಲಿ ಮುಂದೆ ಬರುವಂತ.
0: ಖಂಡಿತ ಖಂಡಿತ.
1: ಈಗ ನಿಮ್ಮ ಕೆಲಸಗಳೆಲ್ಲ ಯಾವ ರೀತಿ ಇರ್ತದೆ?
0: ಈಗ 2 ತಂಡ ಇರುವಾಗ ಕೆಲಸಗಳು ನಿಭಾಯಿಸುವಂತ ಸ್ವಲ್ಪ ಕಷ್ಟವೇ ನನಗೆ. ಒಂದು ತಂಡ ಬೇಗ ಕೆಲಸ ಸ್ಟಾರ್ಟ್ ಮಾಡ್ತದೆ, ಹೊರಗಿನ ತಂಡ ಅದು. ಮತ್ತೊಂದು ನಮ್ಮ ಊರಿನವರ ತಂಡವೇ ಇದೆ, ಅದು ಸ್ವಲ್ಪ ನಿಧಾನವಾಗಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಅಂದರೆ ಹತ್ರದ ತೋಟಗಳನ್ನು ನಾವು ಊರಿನ ತಂಡಕ್ಕೆ ನಾವು ಬಿಡ್ತೇವೆ. ಹೊರಗಿನ ತಂಡಕ್ಕೆ ಇರುವಾಗ ಸ್ವಲ್ಪ ದೂರ, ಒಂದು 25-30 ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡುವಂಥದ್ದು ಇರ್ತದೆ. ಹಾಗಿದ್ದಾಗ ಬೆಳಿಗ್ಗೆ ಒಂದು 6 ಗಂಟೆಗೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಒಂದು ತಂಡ. ಮತ್ತೊಂದು ತಂಡ ಒಂದು 8 ಗಂಟೆ ನಂತರ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ಸಂಜೆ 5 ಗಂಟೆವರೆಗೆ. ಮತ್ತೊಂದು ತಂಡ ಅದೇ 6 ಗಂಟೆಗೆ ಸ್ಟಾರ್ಟ್ ಮಾಡಿದ ತಂಡ ಒಂದು ಸಂಜೆ 6 ಗಂಟೆ 6:30 ತನಕ ಮಾಡ್ತಾರೆ.
1: ಈಗ ಕೃಷಿಕರಿಗೆ ಗುಣಮಟ್ಟದ ಸೇವೆಯನ್ನು ನೀಡಲಿಕ್ಕೆ ನೀವು ಯಾವ ಯಾವ ಕ್ರಮಗಳನ್ನು ಅನುಸರಿಸ್ತೀರಿ?
0: ಮೇಯ್ನಾಗಿ ನಾವು ಹುಡುಗರಿಗೆ, ಅಂದರೆ ನಮ್ಮ ತಂಡದ ಹುಡುಗರಿಗೆ ಹೋದಲ್ಲಿ ಹೇಗೆ ಇರಬೇಕು, ಅವರು ಹೇಗೆ ಅದನ್ನು ಸ್ಪ್ರೇ ಮಾಡಬೇಕು ಅಥವಾ ಕೊಯ್ಲು ಮಾಡಬೇಕು ಅದನ್ನೆಲ್ಲ ನಾನು ನೋಡಿಕೊಳ್ತೇನೆ. ಮತ್ತು ಈಗ ಅಲ್ಲಿ ಹೋದ ತಕ್ಷಣ ನಾವು ಕಸ್ಟಮರ್ ಜೊತೆ ಸ್ವಲ್ಪ ಚೆನ್ನಾಗಿ ಬಿಹೇವ್ ಮಾಡಬೇಕಾಗ್ತದೆ. ಅವ್ರ ಜೊತೆ ನಾವು ಒರಟಾಗಿ ಮಾತಾಡುವಂಥದ್ದು ಅದು ಇದೆಲ್ಲ ಮಾಡಬಾರ್ದಾಗ್ತದೆ. ನಾವು ಏನೇ ಸಮಸ್ಯೆ ಇದ್ದರೂ ಕಸ್ಟಮರ್ಗಳು ನನ್ನ ಹತ್ರ ಹೇಳಬೇಕಾಗ್ತದೆ. ಅದು ಅವರು ಹುಡುಗರ ಜೊತೆ ಏನಾದರೂ ಮಾತಾಡುವಂಥದ್ದಾಗಲಿ ಅದು ಏನು ಸಮಸ್ಯೆಗಳ ಆಗದಾಗೆ ಮಾತಾಡಬೇಕು, ನೋಡಿಕೊಳ್ಳುವಂಥದ್ದು ನಾವು ಮಾಡಬೇಕಾಗ್ತದೆ. ಅದೀಗ ದೋಟಿ ಇದರ ಬಗ್ಗೆ ಹೇಳ್ತಾ, ನಾವು ಬಿಡುವ ಕ್ರಮಗಳಂತ ಹೇಳಿದರೆ ದೋಟಿಯನ್ನು ಮೇಲೆ ಕೆಳಗೆ ಮಾಡಿಬಿಡುವಂಥದ್ದು. ಅಂದರೆ ಸಣ್ಣ ಗಿಡಗಳು ಇರ್ತದೆ ಅಥವಾ ಸುಮಾರು 90 ಫೀಟಿನ ಮರಗಳು ಇರ್ತದೆ. ಅದು ಈಗ ದೋಟಿ ಇರುವಂಥದ್ದು 12-13 ಫೀಟ್ ಮಾತ್ರ, ನಾವು ಅದನ್ನು ಫುಲ್ಲು ಫೋಲ್ಡ್ ಮಾಡಿದಾಗ ಅಷ್ಟಿರ್ತದೆ. ಅದನ್ನು ಮೇಲೆ ಮೇಲೆ ಮಾಡ್ತಾ ಹೋದಾಗೆ 90 ಫೀಟ್ವರೆಗೆ ನಮಗೆ ಅದನ್ನು ಹೈಟ್ ಮಾಡುವಂಥ ದೋಟಿಗಳಿವೆ. ನನ್ನ ಹತ್ರ ಇರುವಂಥದ್ದು 70 ಫೀಟಿನ ದೋಟಿಗಳು. ಅದು ಸಾಮಾನ್ಯ ನಮ್ಮ ಸೈಡಿನ ತೋಟದಲ್ಲಿ ಅಷ್ಟುದ್ದ ದೋಟಿಗಳು ಸಾಕಾಗ್ತದೆ. ಈ ಅಂದರೆ ಈಗ ಹಳೆ ಮರಗಳು ಅಂತ ಇರುವಂಥದ್ದೆಲ್ಲ ಗಾಳಿ ಗಿಳಿ ಬಂದು ಸುಮಾರು ಹೋಗಿರ್ತದೆ. ಈಗಿನ ಕೃಷಿಕರು ಮಂಗಳ ಇಂಥ ಇದನ್ನೆಲ್ಲ ತಳಿಗಳನ್ನೆಲ್ಲ ಗಿಡ್ಡ ತಳಿಗಳನ್ನ ಮಾಡ್ತಾ ಇರುವಾಗ ಗಿಡ್ಡ ತಳಿ ಅಂತಲ್ಲ, ಅದು ಅದರ ಆಯುಷ್ಯ ಕೂಡ ಕಮ್ಮಿ ಇರ್ತದೆ ಮತ್ತು ಈಳು ಕೂಡ ಜಾಸ್ತಿ ಇರ್ತದೆ ಅದರಲ್ಲಿ. ಹಾಗಿದ್ದಾಗ ಅದಕ್ಕೆ ಸುಲಭ ಆಗುವಂಥದ್ದೇ ಈಗ ದೋಟಿಯಲ್ಲಿ ಮಾಡಲಿಕ್ಕಾಗ್ತದೆ. ಸ್ಪ್ರೇ ಮಾಡೋ ಕೂಡ ಹಾಗೆ, ನಮಗೆ ಅದನ್ನು ಒಂದೇ ಕಡೆಯಿಂದ ಸ್ಪ್ರೇ ಮಾಡಿದರೂ ಸಾಕಾಗೋದಿಲ್ಲ. ಈಗ ಬೇಸಿಗೆಗಾಲದಲ್ಲಿ ಆದರೆ ಕೂಡ ಒಂದು ಸೈಡಿಂದ ಬಿಟ್ಟರೆ ಅದು 2 ಸೈಡಿಗೂ ಹೋಗ್ತದೆ. ಮಳೆಗಾಲದಲ್ಲಿ ಅದು ಅಡಿಕೆ ಕೀಲೆಲ್ಲ ದೊಡ್ಡಾಗಿರ್ತದೆ, ಅಡಿಕೆ ಸ್ವಲ್ಪ ದೊಡ್ಡಾಗಿರುವಾಗ ಅದು ಒಂದು ಸೈಡಿಂದ ಮಾಡಿದರೆ ಮತ್ತೊಂದು ಸೈಡಿಗೆ ಹೋಗುವುದಿಲ್ಲ. ಹಾಗಿದ್ದಾಗ 360 ಡಿಗ್ರಿಯಲ್ಲಿ ನಾವು ಅದನ್ನು ದೋಟಿಯನ್ನು ತಿರುಗಿಸ್ಲಿಕ್ಕೆ ಆಗ್ತದೆ. ಒಂದು ಲಾಕ್ ಓಪನ್ ಮಾಡಿ ಅದನ್ನು ಬೇಕಾದಾಗೆ ತಿರುಗಿಸಿಕೊಂಡು 4 ಸೈಡಿಗೂ ನಮಗೆ ಏನು ಸ್ಪ್ರೇ ಮಾಡಲಿಕ್ಕೆ ಆಗ್ತದೆ ಆರಾಮ್ಸೆ.
1: ಈಗ ಈ ರೀತಿಯ ಸಿಂಪಡಣೆ ಎಷ್ಟು ಪರಿಣಾಮಕಾರಿ ಅಂತ ಹೇಳ್ಬೋದು?
0: ಅದೇ, ದೋಟಿಯಲ್ಲಿ ಸಿಂಪಡಣೆ ಮಾಡೋದಕ್ಕೆ ನಮಗೆ ಕೆಲಸಗಳು ಬೇಗವಾಗಿ ಸಿಗ್ತದೆ.

0: ಈಗ ಎರಡು ದಿವಸದಲ್ಲಿ ಮಾಡುವಂಥ ತೋಟವನ್ನಿಲ್ಲ, ನಾವು ಒಂದು ದಿವಸದಲ್ಲಿ ಮುಗಿಸಿಕೊಟ್ಟು ಬರಲಿಕ್ಕಾಗ್ತದೆ. ಹತ್ತುವ ಕೆಲಸ ಇಲ್ಲ ಅಲ್ಲ, ಮರಕ್ಕೆ ಹತ್ತುವ ಕೆಲಸ ಇಲ್ಲ, ಕೆಳಗಿಂದಲೇ ಮಾಡಲಿಕ್ಕಾಗ್ತದೆ. ನಿಮಗೆ ಎಷ್ಟೇ ದೊಡ್ಡ ಮರಗಳಿದ್ರೂ ಕೂಡ ಕೆಳಗಿಂದಲೇ ಅದಕ್ಕೆ ಸಿಂಪಡಣೆಯೂ ಮಾಡ್ಬೋದು ಅಥವಾ ಕೊಯ್ಲು ಕೂಡ ಮಾಡ್ಬೋದು, ಸಮಯದ ಉಳಿತಾಯ ಕೂಡ ಆಗ್ತದೆ ಅಂತ. ಈಗ ನಮ್ಮದು ಒಂದು ಅಂತ ಹೇಳಿದ್ರೆ, ಒಂದೇ ಕಡೆಯಲ್ಲಿ ಪಂಪು ಇಟ್ಟು ಸುಮಾರು ಒಂದು 500 ಮೀಟ್ರ್ ಉದ್ದದಷ್ಟು ಪೈಪ್ ಹಾಕಿ ಅದನ್ನು ಮತ್ತೆ ಅಲ್ಲಿಂದ ಡಿವೈಡ್ ಮಾಡಿ, ಈಗ 4 ಜನ ಬಿಡುವಾಗ ಅದನ್ನು ಡಿವೈಡ್ ಮಾಡಿ ಎಲ್ಲರಿಗೂ 4 ಜನಕ್ಕೆ ಸಮಾನವಾಗಿ ಮದ್ದು ಹೋಗುವ ಹಾಗೆ ಅದನ್ನು ಮಾಡ್ಲಿಕ್ಕೆ ಆಗ್ತದೆ. ಹಾಗಿದ್ದಾಗ ಕೆಲಸಗಳು ಕೂಡ ನಮಗೆ ಫಾಸ್ಟ್ ಆಗ್ತದೆ. ಎಲ್ಲರೂ ಪೈಪ್ ಅನ್ನು ಎಳ್ಕೊಂಡು ಇದು ಮಾಡಿದ್ರೆ ನಮಗೆ ಕೂಡ ಕಷ್ಟ ಆಗ್ತದೆ. ಒಂದು ಸಲ ಅದನ್ನು ಪೈಪ್ ಹಾಕ್ಲಿಕ್ಕೆ ಇರುವಂತದ್ದು, ಸೆಟ್ ಮಾಡಿದ್ರೆ ಮತ್ತೆ ಸಂಜೆವರೆಗೆ ಅದನ್ನು ತೆಗಿಲಿಕ್ಕಿಲ್ಲ ಅಂತ.
1: ಈಗ ವರ್ಷ ಪೂರ್ತಿ ಕೆಲಸಗಳಿರ್ತವ, ಯಾವ ರೀತಿ ಅಂದ್ರೆ ಅಡಿಕೆ ಕೊಯ್ಲು ಕೂಡ ನೀವು ಮಾಡ್ತೀರಾ?
0: ಖಂಡಿತವಾಗಿ 365 ದಿವಸವೂ ಕೆಲಸಗಳು ಇದೆ ನಮಗೆ. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೇನೆ ಅಂತ ಇರುವಂತದ್ದು. ಈಗ ಮೇ ತಿಂಗಳಿಂದ ಸ್ಟಾರ್ಟ್ ಆದ್ರೆ ವಾಪಸ್ ಮೇ ತಿಂಗಳಿಗೆ ನಾವು ನಿಲ್ಲಿಸುವಂತ ಪುನಃ ಪ್ರಾರಂಭ ಆಗ್ತದೆ.
1: ಅಂದ್ರೆ ವಿಶ್ರಾಂತಿ
0: ಅಂತ ಇಲ್ಲ, ಸಾಮಾನ್ಯ ಮಳೆಗಾಲದಲ್ಲಿ ನಮಗಂತೂ ವಿಶ್ರಾಂತಿ ಸಿಗೋದೇ ಇಲ್ಲ, ಸ್ಪ್ರೇ ಜಾಸ್ತಿ ಇರ್ತದೆ. ಬೇಸಿಗೆಗಾಲದಲ್ಲಿ ನಾನು ಹುಡುಗರಿಗೆ ವಿಶ್ರಾಂತಿ ಕೊಡದಿದ್ರೆ ಅವರಿಗೆ ಕೂಡ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಆದಿತ್ಯವಾರದ ಒಂದು ದಿನ ನಾವು ವಿಶ್ರಾಂತಿಯನ್ನು ಪಡ್ಕೊಂಡು ಮರುದಿವಸ ಸೋಮವಾರಕ್ಕೆ ಮತ್ತೆ ಹೊಸ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಇತ್ತೀಚಿನ ಒಂದು 4-5 ವರ್ಷಗಳಲ್ಲಿ ಅಡಿಕೆ ಕೃಷಿಕರಿಗೆ ತುಂಬಾ ಸಮಸ್ಯೆ ಆಗುವಂತದ್ದು ಎಲೆ ಚಿಕ್ಕಿ ರೋಗ ಅಥವಾ ಈಗ ಹಳದಿ ರೋಗ ಕೂಡ ಇದೆ. ಅದರಲ್ಲಿ ಹಳದಿ ರೋಗಕ್ಕಿಂತ ಹೆಚ್ಚು ಸಮಸ್ಯೆ ಆಗ್ತಾ ಇರೋದು ನಮಗೀಗ ಎಲೆ ಚಿಕ್ಕಿ ರೋಗ. ಹಳದಿ ರೋಗ ಬಂದರೆ ಒಂದು 10 ವರ್ಷ ನಾವು ಮುಂದೆ ಹಾಕ್ಬೋದು, ಎಲೆ ಚಿಕ್ಕಿ ರೋಗ ಬಂದರೆ ಒಂದೇ ವರ್ಷದಲ್ಲಿ ಅದು ಗಿಡ ಸತ್ತೆ ಹೋಗುವಂಥದ್ದಿದೆ. ಅದಕ್ಕೆ ಬೇಕಾಗಿ ನಾವು ಕೂಡ ಸ್ಪ್ರೇ ಮಾಡಿ ಕೊಡ್ತೇವೆ. ಎಲೆ ಚಿಕ್ಕಿ ರೋಗದ ಕಂಟ್ರೋಲಿಗೆ ಬೇಕಾಗಿ ನಾವು ಸ್ಪ್ರೇ ಮಾಡಿ ಕೊಡ್ತೇವೆ. ಸಾಮಾನ್ಯ ಈಗ 10 ಅಕ್ಟೋಬರ್ ತಿಂಗಳಿಂದ ಅದಕ್ಕೆ 10 ಸೆಪ್ಟೆಂಬರ್ ತಿಂಗಳಿಗೆ ನಾವು ಈಗ ಸ್ಪ್ರೇಯನ್ನು ಮಾಡಲಿಕ್ಕೆ ಬುಕ್ಕಿಂಗನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸಾಮಾನ್ಯ ಒಂದು 10 ಸೆಪ್ಟೆಂಬರ್ 10 ಅಕ್ಟೋಬರ್ 10 ನವೆಂಬರ್ ತಿಂಗಳಲ್ಲಿ ಇರ್ತದೆ, ಮತ್ತು 10 ತಿಂಗಳಿಗಾಗುವಾಗ ಕೊಯ್ಲಿನ ಕೆಲಸಗಳು ಆರಂಭ ಆಗ್ತದೆ. 10 ನವೆಂಬರಿಂದ ಸಾಮಾನ್ಯ 10 ಮಾರ್ಚ್ 11 ಏಪ್ರಿಲ್ ತನಕ ಕೊಯ್ಲಿನ ಇರ್ತದೆ. 10 ಏಪ್ರಿಲಿಗಾಗುವ ವಾಪಸ್ ಸ್ಪ್ರೇ ಕೆಲಸಗಳು ಸ್ಟಾರ್ಟ್ ಆಗ್ತದೆ, ಹಾಗೆ ಮುಂದುವರಿತಾ ಇರ್ತದೆ ಅಂತ.
1: ಈಗ ವರ್ಷ ಪೂರ್ತಿ ಉಪಯೋಗಿಸುವಂತಹ ಈ ದೋಟಿ, ಅದರಲ್ಲಿ ಸಮಸ್ಯೆಗಳೆಲ್ಲ ಬರುವುದಿಲ್ಲ, ನಿರ್ವಹಣೆ ಯಾವ ರೀತಿ?
0: ಸಮಸ್ಯೆಗಳು ಬರ್ತದೆ. ದೋಟಿ ಏನು ಕೆಲವು ಪೋಲುಗಳೆಲ್ಲ ತುಂಡಾಗುವಂಥದ್ದು ಅಥವಾ ಲಾಕುಗಳು ಕಟ್ಟಾಗುವಂಥದ್ದು ಅಥವಾ ದೋಟಿಗೆ ಬರುವಂಥ ಪೈಪುಗಳು ಒಡೆಯುವಂಥದ್ದು ಇದೆಲ್ಲ ಆಗ್ತದೆ. ಕೆಲವು ಸಲ ಕೆಲವು ನಿರ್ವಹಣೆಗಳನ್ನು ನಾನು ಮಾಡಬೇಕಾಗ್ತದೆ ಅಥವಾ ನನ್ನ ಟೀಮಿನ ಮ್ಯಾನೇಜರ್ ಇರುವಂಥ ಅವ್ರು ಮಾಡಬೇಕಾಗ್ತದೆ. ದೊಡ್ಡ ದೊಡ್ಡ ಸಮಸ್ಯೆ ಬಂದರೆ ನಾವು ಬೇರೆ ಶಾಪ್ಗಳಿಗೆ ಹೋಗಿ ಅಲ್ಲಿ ಸರಿ ಮಾಡ್ತೇವೆ. ಸಣ್ಣ ಸಣ್ಣ ವಾಷರ್ ಹಾಕುವಂಥದ್ದು ಅದಲ್ಲಿದ್ದರೆ ನಾವೇ ಮಾಡ್ತೇವೆ ಅದನ್ನು. ಏನು ದೊಡ್ಡ ಸಮಸ್ಯೆಗಳಾಗೋದಿಲ್ಲ, ಆಗ ಸ್ವಲ್ಪ ಕಾನ್ಫಿಡೆನ್ಸಿಂದ ಮಾಡಬೇಕಾಗ್ತದೆ ಅಷ್ಟೇ. ನಾವು ಕೆಲವು ಸಲ ನಾವು ಈಗ ಯೂಟ್ಯೂಬ್ ಅದರಲ್ಲಿರುವಾಗ ಅದನ್ನು ನೋಡಿಕೊಂಡು ನಾವು ರಿಪೇರಿಗಳನ್ನು ಮಾಡಿಕೊಳ್ತೇವೆ ಅಂತ.
1: ಈಗ ಯಾವುದೇ ನಿಮ್ಮ ಕೆಲಸಗಳನ್ನು ಮಾಡಬೇಕಿದ್ರೆ ಖರ್ಚು ವೆಚ್ಚಗಳಿರ್ತವೆ. ಈಗ ನೀವು ಮಾಡುವಂತಹ ಈ ಸೇವೆಗಳಲ್ಲಿ ಯಾವ ರೀತಿ ಬೆಲೆ ನಿಗದಿಯೆಲ್ಲ ಮಾಡುವಂಥದ್ದು?
0: ಒಂದು ಸರ್ವಿಸ್ ಅಂತ ಹೇಳಿದಾಗ ನಮಗೆ ಅದನ್ನು ಬೆಲೆ ನಿಗದಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟವೇ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ ನಾವು. ಸಾಮಾನ್ಯ ಒಂದೊಂದು ಒಟ್ಟಿಗೆ 70-80 ಸಾವಿರ ಇರುವಾಗ ನಾವು 7-8 ದೋಟಿಗಳು ಅಂತಾಗುವ ಸುಮಾರು ಖರ್ಚುಗಳಾಗಿರ್ತವೆ. ಪಂಪು ಪೈಪ್ ಅಂತಾಗುವಾಗ ಖರ್ಚುಗಳಾಗಿರ್ತದೆ. ಹಾಗಿದ್ದಾಗ ಕೃಷಿಕರಿಗೆ ಕೂಡ ಅದು ಬರ್ಡನ್ ಆಗಬಾರ್ದು. ನಾವು ಕೊಡುವಂಥ ಸರ್ವಿಸ್ಗಳು ಕೃಷಿಕರಿಗೆ ಬರ್ಡನ್ ಆಗಬಾರ್ದು. ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಶ್ರೀಮಂತ ವರ್ಗ ಯಾರಿಗೂ ಕೂಡ ಅದು ಬರ್ಡನ್ ಆಗದೆ ನಾವು ಒಂದು ಮಾಡಬೇಕಾಗ್ತದೆ. ಸಾಮಾನ್ಯ ಎಲೆ ಚುಕ್ಕಿ ರೋಗಕ್ಕೆ ನಾವು ಸ್ಪ್ರೇ ಕೊಡುವಾಗ ಒಂದು ಬ್ಯಾರಲ್ ಅಂತ ಹೇಳಿದ್ರೆ ಸುಮಾರು 200 ಲೀಟ್ರಷ್ಟು ಒಂದು ಬ್ಯಾರಲ್ ಅಂತ ಹೇಳಿದ್ರೆ ಆಗ್ತದೆ. ಎಲೆ ಚುಕ್ಕಿ ರೋಗಕ್ಕೆ ಹೊಡುವಾಗ 1,500 ರೂಪಾಯಿ ಆಗಿ ಒಂದು ಬ್ಯಾರಲಿಗೆ. ಮತ್ತೆ ಕೊಳೆ ರೋಗ ಅಂದರೆ ಸಿಂಗಾರಕ್ಕೆ ಮತ್ತೆ ಕೊಳೆ ರೋಗಕ್ಕೆ ಮದ್ದು ಬಿಡುವಾಗ 1,800 ರೂಪಾಯಿ ಒಂದು ಬ್ಯಾರಲಿಗೆ ನಾವು ಚಾರ್ಜ್ ಮಾಡ್ತೇವೆ. ಅದಲ್ಲದೆ ಈಗ 10 ಕಿಲೋಮೀಟರ್ ವ್ಯಾಪ್ತಿಗಿಂತ ನಾವು ಜಾಸ್ತಿ ಹೋದ್ರೆ ಒಂದು ಟ್ರಾನ್ಸ್ಪೋರ್ಟ್ ಒಂದು ನಾವು ತಗೊಳ್ತೇವೆ. ದಿವಸಕ್ಕೆ ಒಂದು ಇಂತಿಷ್ಟು ಅಂತ ನಾವು ಟ್ರಾನ್ಸ್ಪೋರ್ಟ್ ತಗೊಳ್ಬೇಕು. ಅದು ಅನಿವಾರ್ಯ ನಮಗೆ. ಖರ್ಚು ವೆಚ್ಚಗಳು ದೂರ ಹೋದಾಗ ನಮಗೆ ಜಾಸ್ತಿ ಬರ್ತದೆ, ಅದನ್ನು ನಾವು
1: ಭರಿಸಲೇಬೇಕಾಗ್ತದೆ.
0: ಆಗ ಈಗ ತಂಡ ನಮ್ಮದು ಹೇಗೆ ಹೋಗ್ತದೆ ಅಂತ ಹೇಳಿದರೆ, ಸ್ಪ್ರೇ ಮಾಡಲಿಕ್ಕಿರುವಾಗ ಅಲ್ಲಿ ದೋಟಿ ಮತ್ತು ಪಂಪು ಪೈಪು ಪೆಟ್ರೋಲು ನಮ್ಮದೇ ವಾಹನ ಬೇಕಾದಲ್ಲಿಗೆ ಇದೆಲ್ಲ ನಮ್ಮದೇ ಇರ್ತದೆ. ಮತ್ತು ಈಗ ಕಸ್ಟಮರ್ ಕಡೆಯಿಂದ ಅವ್ರು ಏನು ಕೊಡಬೇಕು ಅಂತ ಹೇಳಿದರೆ ಬ್ಯಾರಲ್ಲು ನೀರು ಮತ್ತು ಊಟ ತಿಂಡಿ ಕಾಫಿ ಮತ್ತು ಅಗತ್ಯ ಬಿದ್ದರೆ ಒಂದು ಲೇಬರ್.

0: ಅವರ ಕಡೆಯಿಂದ ಒಂದು ಲೇಬರ್ ನಮಗೆ ಕೊಡಬೇಕಾಗ್ತದೆ.
1: ಈಗ ನಿಮ್ಮ ಮುಂದಿನ ಯೋಜನೆಗಳೇನಿದೆ?
0: ಮುಂದಿನ ಯೋಜನೆಗಳು ಹಲವಾರಿದೆ ನನಗೆ. ಈ ಟೀಮನ್ನೇ ಇನ್ನೂ ತುಂಬ ದೊಡ್ಡದಾಗಿ ಮಾಡಬೇಕು. ಕೃಷಿಕರಿಗೆ ಒಂದು ಸರ್ವಿಸನ್ನು ಕರೆಕ್ಟಾಗಿ ಕೊಟ್ಟುಕೊಂಡಿದ್ದರೆ ಅಡಿಕೆ ಕೃಷಿಕರಿಂದ ಹೆದರಬೇಕಾದ ಅಗತ್ಯ ಇಲ್ಲ. ನಾನು ಎಂತ ಹೇಳೋದಂತ ಹೇಳಿದರೆ, ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ದೋಟಿ ಇರಬೇಕು. ಒಂದೊಂದು ದೋಟಿ ಇದ್ದರೆ ಏನು ಸಮಸ್ಯೆ ಇಲ್ಲದೆ ಅಡಿಕೆ ಕೃಷಿಗೆ ಹೆದರಬೇಕಾಗಿಲ್ಲ. ಆದರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಯುವಕರಿದ್ದರೆ ಅದನ್ನು ಆ ದೋಟಿಯಲ್ಲಿ ಮದ್ದು ಬಿಟ್ಟುಕೊಂಡು ಮಾಡಬಹುದು. ಆದರೆ ಮನೆಯಲ್ಲಿ ವಯಸ್ಸಾದವರಿದ್ದಾಗ ಅವರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೋಜನೆಗಳು ಹೀಗೆ ಮುಂದುವರಿತಾ ಇರ್ತದೆ, ಬೇರೆ ಬೇರೆ ತಂಡ ಮಾಡಿಕೊಂಡು ಇರಬೇಕು. ನನ್ನ ಟೀಮಲ್ಲದೆ ಇನ್ನೂ ಹಲವಾರು ಯುವಕರು ಇಂಥ ಟೀಮ್ಗಳನ್ನು ಮಾಡಿ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಹೆಸರುಗಳನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ನಾಗರಾಜ್ ಭಟ್ ಅಂತ ಕಾಸರಗೋಡು ಪಕ್ಕ ಅವರು, ಮತ್ತು ಪುತ್ತೂರಿನ ನಿರಂಜನ್ ಪೊಳ್ಳಿ ಅಂತ ಇನ್ನೊಬ್ಬರು, ನಮ್ಮದೇ ಹತ್ತಿರದ ಒಂದು ಕೃಷಿ ಪರಿವಾರ ಅಂತ ಒಂದು ಸಣ್ಣ ಸಂಸ್ಥೆಯನ್ನು ಕಟ್ಟಿಕೊಂಡಿರುವಂಥ ರಾಜೇಶ್ ಸುವರ್ಣ ಅಂತ ಒಬ್ಬರು ಇದ್ದಾರೆ. ಹೀಗೆ ಅವರೆಲ್ಲ ಹೀಗೆ ದೋಟಿ ತಂಡದ ಮೂಲಕ ಸ್ಪ್ರೇ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ನಿರಂಜನ್ ಪೊಳ್ಳಿ ಅವರದ್ದು ಅಗ್ರಿ ಪ್ಲಸ್ ಅಂತ ಇದೆ. ಹೀಗೆ ಅವರೆಲ್ಲ ಕೂಡ ಈ ದೋಟಿ ತಂಡದ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ.
1: ಮತ್ತೇನು ಹವ್ಯಾಸಗಳಿವೆ ನಿಮ್ಮದು?
0: ಹವ್ಯಾಸ ಅಂತ ಬಂದಾಗ ನನಗೆ ಮನೆಯಲ್ಲಿ ಇರುವಂಥದ್ದು ಜೇನು ಕೃಷಿ. ತಂದೆ ಜೊತೆಗೆ ನಾನು ಮಾಡುವಂಥದ್ದು, ನನಗೆ ಅದನ್ನು ಒಬ್ಬನಿಗೆ ಮೇಂಟೈನ್ ಮಾಡಲಿಕ್ಕೆ ಕಷ್ಟ. ಹಾಗಿದ್ದಾಗ ತಂದೆ ಜೊತೆಗೆ ನಾನು ಸೇರಿಕೊಂಡು ಮಾಡ್ತಾ ಇದ್ದೇನೆ. ಇದಲ್ಲದೆ ಇತ್ತೀಚೆಗೆ ಪ್ರಧಾನಿಯವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಒಂದು ಹೇಳಿದರು, ಗ್ರಾಮಜನ್ಯ ಅಂತ ಒಂದು ಸಂಸ್ಥೆಯ ನಿರ್ದೇಶಕನಾಗಿದ್ದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಅದನ್ನು ಎರಡೂ ಏನು
1: ಸಮತೋಗಿಸಲಿಕ್ಕೆ
0: ಕಷ್ಟ ಅಂತ ನಾನು ಗ್ರಾಮಜನ್ಯದಿಂದ ಹೊರಗೆ ಬಂದಿದ್ದೆ. ಹಾಗೆ ಹೇಳಿಕೊಂಡು ಗ್ರಾಮಜನ್ಯ ಸಂಸ್ಥೆಯನ್ನು ಹುಟ್ಟಾಕುವಾಗ ನಾನು ಆ ಸಂಸ್ಥೆಯಲ್ಲಿದ್ದೆ. ಈಗ ಹೊಸೊಬ್ರು ಬಂದಿದ್ದಾರೆ, ಹೊಸೊಬ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಒಬ್ಬನೇ ಒಂದು ಸಂಸ್ಥೆಯಲ್ಲಿದ್ದರೆ ನನಗೆ ನನ್ನ ಸ್ವಾಭಿಮಾನಕ್ಕೆ ಅದು ಧಕ್ಕೆ ಬಂದಾಗೆ, ಹೊಸೊಬ್ರು ಬಂದಾಗ ಅವ್ರಿಗೆ ಕೂಡ ಎಲ್ಲರಿಗೂ ಅವಕಾಶ ಸಿಗ್ತದೆ, ಅವರಿಗೊಂದು ಕಲೀಲಿಕ್ಕೂ ಅವಕಾಶ ಸಿಗ್ತದೆ. ಹಾಗಿದ್ದಾಗ ಹೊಸೊಬ್ರು ಬರಬೇಕು, ಹೊಸೊಬ್ರು ಕೆಲಸಗಳನ್ನು ಮಾಡಬೇಕು, ಅವ್ರಿಗೆ ಕೂಡ ಗೊತ್ತಾಗ್ತದೆ, ಗೊತ್ತಾದಾಗ ಅವರು ಕೂಡ ಕಲೀಲಿಕ್ಕೆ ಆಗ್ತದೆ ಅಂತ.
1: ನಿಮ್ಮ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಮನೆಯಿಂದ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ?
0: ಮೇನಾಗಿ ಹೇಳಬೇಕಿದ್ರೆ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ತಂದೆ ಜೊತೆಗ ಹೀಗೆ ತಂಡ ಕಟ್ತೇನೆ ಅಥವಾ ಅಮ್ಮನ ಜೊತೆ ಹೀಗೆ ತಂಡ ಕಟ್ತೇನೆ ಅಂತ ಹೇಳಿದಾಗ, ಧಾರಾಳ ಮಾಡು ಮಾರೆ ನಾವೆಲ್ಲ ಇದೇವಲ್ಲ ಏನಕ್ಕೆ ಹೆದರಿಕೆ ಅಂತ ಹೇಳಿದರು. ಆದರೂ ನನಗೆ ಹೆದರಿಕೆ ಇದ್ದೇ ಇರ್ತದೆ, ಒಂದು ತಂಡ ಕಟ್ಟುವಾಗ ಅದನ್ನು ಹೇಗೆ ಮೇಂಟೈನ್ ಮಾಡೋದು, ಮನೆಯ ಸಮಸ್ಯೆಗಳು ಕೂಡ ಬಂದೇ ಬರ್ತದೆ. ಈಗ ಕೃಷಿ ಇರುವಾಗ ಕೃಷಿಯನ್ನು ಬಿಟ್ಟು ಅದಕ್ಕೆ ಹೋದರೆ ಮನೆಯ ಕೃಷಿ ಹಾಳಾಗ್ತದೆ, ಅಥವಾ ಮನೆಯಲ್ಲಿ ಕೂತ್ಕೊಂಡು ಕೃಷಿಯನ್ನು ನೋಡಿಕೊಂಡ್ರೆ ತಂಡ ಹಾಳಾಗ್ತದೆ. ಅದನ್ನು ನಿಭಾಯಿಸಿಕೊಳ್ಳುವಂಥದ್ದು ತುಂಬ ಚಾಲೆಂಜ್ ಆಗಿದೆ ನನಗೆ. ಈಗ ಅದನ್ನು ಆರಾಮಿಸಿ ನನೀಗ ಹೇಗೆ ಮಾಡಬೇಕು ಅದು ನನಗೆ ಒಂದು ಅಭ್ಯಾಸಗಳಾಗಿಬಿಟ್ಟಿದೆ. ಅದೇ ನಾನು ಬೆಂಗಳೂರು ಬಿಟ್ಟು ಕೃಷಿಗೆ ಬರಲಿಕ್ಕೆ ಕೂಡ ಒಂದು ಕಾರಣಗಳಿದೆ. ನಾನು ಒಬ್ಬನೇ ಮಗ, ನಾನು ಕುಡಿಗೆ ನೋಡಲಿಕ್ಕೆ ಹೋಗಿರುವಾಗ ನನಗೊಂದು ಕಂಡೀಷನ್ ನನ್ನ ಹೆಂಡತಿ ಅದರೊಳಗೆ ಹೇಳಿದ್ದು, ಬೆಂಗಳೂರು ಬಿಟ್ಟು ಬರಬೇಕು, ನನಗೆ ಬೆಂಗಳೂರು ಇಷ್ಟ ಇಲ್ಲ ಅಂತ. ಮೇಯ್ನಾಗಿ ಅದೇ ನನಗೆ ಒಂದು ಚಾಲೆಂಜ್ ಆಗಿತ್ತು. ನಾನು ಒಳ್ಳೆ ಸಂಬಳ ಇರುವ ಕೆಲಸವನ್ನು ಬಿಟ್ಟು ಬರಲಿಕ್ಕೆ ಕೂಡ ನಾನು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಇನ್ನು ಹಾಗೆ ಬಂದ ಇದನ್ನು ನಾನು ಬಿಡಬಾರ್ದು. ಕೃಷಿಯನ್ನು ಆಗ್ತದೆ ಅಂತ ಒಪ್ಪಿಕೊಂಡವಳು, ನನ್ನ ಕೈ ಬಿಡಲಿಕ್ಕಿಲ್ಲ ಅಂತ ಒಂದು ಧೈರ್ಯ ಆಯಿತು ನನಗೆ. ಹಾಗಿದ್ದಾಗ ಸೀದಾ ಬೆಂಗಳೂರು ಬಿಟ್ಟು ಬಂದೆ, ಕೃಷಿಗಿಳಿದೆ. ಕೃಷಿಯಲ್ಲಿ ನನಗೆ ಬೇಕಾದಷ್ಟು ಸಪೋರ್ಟ್ ಕೊಡ್ತಾ ಇದ್ದಾಳೆ ಅವಳು. ನಂದು ಕೂಡು ಕುಟುಂಬ, ಯಾರಾದರೊಬ್ಬರು ನಾವು ಮ್ಯಾನೇಜ್ ಮಾಡಿಕೊಂಡು ಹೋಗ್ತೇವೆ. ಹಾಗಿದ್ದಾಗ ಕೂಡು ಕುಟುಂಬ ಇದ್ದ ಕಾರಣ ನನಗೆ ಮನೆಯಿಂದ ಹೊರಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ, ಸಮಸ್ಯೆಗಳಾಗೋದಿಲ್ಲ ನನಗೆ, ಆರಾಮಿಸಿದ ಕೆಲಸಗಳನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ.
1: ಒಳ್ಳೆ ಮಾತು ಹೇಳಿದ್ರಿ ಸರ್ ನೀವು. ಕೃಷಿ ಕೆಲಸಗಳು ಇನ್ನಷ್ಟು ಸುಲಭ, ಸುರಕ್ಷಿತ ಮತ್ತು ಪರಿಣಾಮಕಾರಿ ಆಗಲಿಕ್ಕೆ ನಿಮ್ಮ ಪೂಗಸಿರಿ ಸ್ಪ್ರೇ ತಂಡ ನೀಡುತ್ತಿರುವ ಕೊಡುಗೆ ಬಹಳ ಶ್ಲಾಘನೀಯ. ನಿಮ್ಮ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಉಪಯುಕ್ತವಾಗಲಿ ಎನ್ನುವ ಆಶಯದೊಂದಿಗೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
1: ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪೂಗಸಿರಿ ದೋಟಿ ತಂಡದ ಮುಖ್ಯಸ್ಥರಾದ ಶ್ರೀನಂದನ್ ಕುಂಜಿಹಿತ್ಲು ಅವರ ಸಂಪರ್ಕ ಸಂಖ್ಯೆ 810-513-6869 ಸಂಖ್ಯೆ ಇನ್ನೊಮ್ಮೆ 810-513-6869.
2: ಇದುವರೆಗೆ ಅಡಿಕೆ ಬೆಳೆಯಲ್ಲಿ ಸಿಂಪಡಣೆ ಹಾಗೂ ಕೊಯ್ಲು ಕುರಿತು ಪೂಗಸಿರಿ ದೋಟಿ ತಂಡದ ಮುಖ್ಯಸ್ಥರಾದ ಶ್ರೀನಂದನ ಕುಂಜಿಹಿತ್ಲು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೃಷಿ ಮಾಹಿತಿ.
4: ಮಳೆಗಾಲದ ಸಂದರ್ಭದಲ್ಲಿ ಗುಡುಗು ಮತ್ತು ಮಿಂಚು ಬರುತ್ತಿರುವಾಗ ಹೊರಾಂಗಣದಲ್ಲಿ ಇದ್ದರೆ ಸುರಕ್ಷಿತವಾಗಿರಲು ಮಾಡಬೇಕಾದಂತಹ ಕೆಲವು ಕೆಲಸಗಳು ಈ ರೀತಿ ಇವೆ. ಹೊರಾಂಗಣ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೊದಲು ಹವಾಮಾನ ಮುನ್ಸೂಚನೆಯನ್ನು ಪರಿಶೀಲಿಸುವುದು ಒಳ್ಳೆಯದು. ಮುನ್ಸೂಚನೆ ಗುಡುಗು ಅಂತ ಇದ್ದರೆ ಪ್ರವಾಸ ಅಥವಾ ಚಟುವಟಿಕೆಯನ್ನು ಮುಂದೂಡುವುದು ಒಳ್ಳೆಯದು. ಗುಡುಗು ಸಂಭವಿಸಿದಾಗ ಒಳಾಂಗಣಕ್ಕೆ ಹೋಗಬೇಕು, ಅಂದರೆ ಲೋಹದ ವಿನ್ಯಾಸದ ಕಟ್ಟಡಗಳು, ಲೋಹದ ತಗಡುಗಳನ್ನು ಬಳಸಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳನ್ನು ತಪ್ಪಿಸಲು ತಕ್ಷಣ ಸುರಕ್ಷಿತ ಆಶ್ರಯಕ್ಕೆ ಹೋಗಬೇಕು. ಸುರಕ್ಷಿತ ಆಶ್ರಯಗಳಲ್ಲಿ ಮನೆ, ಕಟ್ಟಡ, ಕಿಟಕಿಗಳನ್ನು ತೆರೆದಿರುವ ದೊಡ್ಡ ವಾಹನಗಳು ಸೇರಿವೆ. ಮಿಂಚಿನ ಸುರಕ್ಷತಾ ನಿಯಮವನ್ನು ನೆನಪಿನಲ್ಲಿಡಿ. ಮಿಂಚನ್ನು ನೋಡಿದ ನಂತರ ಗುಡುಗು ಕೇಳುವ ಮೊದಲು ನೀವು 30 ಎಣಿಸುವಷ್ಟರಲ್ಲಿ ಮನೆಯೊಳಗೆ ಹೋಗಬೇಕು. ಗುಡುಗಿನ ಕೊನೆಯ ಶಬ್ದ ಕೇಳಿದ ನಂತರ 30 ನಿಮಿಷಗಳ ಕಾಲ ಮನೆಯಲ್ಲಿ ಇರುವುದು ಒಳ್ಳೆಯದು. ನೀವು ಹೊರಗೆ ಹೋದಾಗ ಸಮೀಪದಲ್ಲಿ ಸುರಕ್ಷಿತ ಆಶ್ರಯ ಇಲ್ಲದಿದ್ದರೆ, ಸಿಕ್ಕಿಹಾಕಿಕೊಂಡರೆ, ಬೆಟ್ಟಗಳು ಪರ್ವತದಂತಹ ಎತ್ತರದ ಪ್ರದೇಶಗಳಿಂದ ತಕ್ಷಣ ಹೊರಕ್ಕೆ ಬರುವುದು ಒಳ್ಳೆಯದು. ಆಶ್ರಯಕ್ಕಾಗಿ ಎಂದಿಗೂ ಬಂಡೆ ಅಥವಾ ಕಲ್ಲಿನ ಛಾವಣಿಯನ್ನು ಬಳಸಬೇಡಿ. ತಕ್ಷಣವೇ ಕೊಳಗಳು, ಸರೋವರಗಳು ಹಾಗೂ ಇತರ ನೀರಿನ ಹೊಂಡಗಳ ಹತ್ತಿರದಿಂದ ಹೊರಬನ್ನಿ. ಹೊರಾಂಗಣ ನೀರಿನ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ತಕ್ಷಣ ಆ ಪ್ರದೇಶದಿಂದ ಒಣ ಪ್ರದೇಶಕ್ಕೆ ತೆರಳಿ. ತಗ್ಗು ಪ್ರದೇಶದಲ್ಲಿ ಆಶ್ರಯವನ್ನು ಹುಡುಕಿ ಮತ್ತು ಆಯ್ಕೆ ಮಾಡಿದ ಸ್ಥಳವು ಪ್ರವಾಹಕ್ಕೆ ಒಳಗಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ನೆಲದ ಮೇಲೆ ಅಂಗಾತ ಮಲಗಬೇಡಿ, ಇದರಿಂದ ಅಪಾಯ ಜಾಸ್ತಿ. ಯಾವುದೇ ಆಶ್ರಯ ಲಭ್ಯವಿಲ್ಲದಿದ್ದರೆ ತಕ್ಷಣ ನಿಮ್ಮ ಕಾಲುಗಳನ್ನು ಕೈಗಳಿಂದ ಬಂಧಿಸಿ ಬಿಗಿಯಾದ ಚೆಂಡಿನಾಕಾರದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಪಾದಗಳನ್ನು ಒಟ್ಟಿಗೆ ಇರಿಸಿ, ತಲೆ ಕೆಳಗೆ ಇರಿಸಿ, ಕಿವಿ ಮತ್ತು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಹೀಗೆ ಅನುಸರಿಸಿದರೆ ಅಪಾಯ ಕಡಿಮೆ. ನಿಮ್ಮ ಕತ್ತಿನ ಹಿಂಭಾಗದಲ್ಲಿ ಕೂದಲು ನಿಂತಿರುವುದು ಮಿಂಚು ಸನ್ನಿಹಿತವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ವಿದ್ಯುತ್ ವಾಹಕಗಳು ಮತ್ತು ವಸ್ತುಗಳಿಂದ ದೂರವಿರಿ. ಫೋನ್, ವಿದ್ಯುತ್, ಲೋಹದ ಬೇಲಿಗಳು, ಗಾಳಿನ ಗಿರಣಿಗಳು ಇತ್ಯಾದಿಗಳಿಂದ ದೂರ ಇರುವುದು ಒಳ್ಳೆಯದು. ಗುಡುಗು ಬರುವ ಮೊದಲು ಯಾವುದೇ ಇಲೆಕ್ಟ್ರಾನಿಕ್ ಉಪಕರಣಗಳ ಸಂಪರ್ಕ ಇದ್ದರೆ ತಪ್ಪಿಸಿ. ನಿಮ್ಮ ಉಪಕರಣಗಳನ್ನು ರಕ್ಷಿಸಲು ಮನೆಯಲ್ಲಿ ಮಿಂಚು ಬಂಧಕಗಳನ್ನು ಅಳವಡಿಸಿ. ಮರಗಳ ಕೆಳಗೆ ಮತ್ತು ವಿಶೇಷವಾಗಿ ಒಂಟಿ ಮರದ ಕೆಳಗೆ ಆಶ್ರಯ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇವುಗಳಲ್ಲಿ ವಿದ್ಯುತ್ ಹರಿಯುವ ಸಂಭವ ಇದೆ. ರಬ್ಬರ್ ಸೋಲ್ಡ್ ಶೂಗಳು ಮತ್ತು ಕಾರ್ ಟೈರ್ಗಳು ಮಿಂಚಿನಿಂದ ರಕ್ಷಣೆ ನೀಡುವುದಿಲ್ಲ. ಸ್ಫೋಟಿಸುವ ಅಥವಾ ಹಾನಿ ಉಂಟು ಮಾಡುವ ಹೊರಾಂಗಣ ವಸ್ತುಗಳನ್ನು ಸುರಕ್ಷಿತಗೊಳಿಸಿ. ನೀವು ಒಣ ಬಟ್ಟೆಗಳಿರುವ ಲೋಹಮುಕ್ತ ಚೀಲದಂತಹ ನಿರೋಧಕವನ್ನು ಹೊಂದಿದ್ದರೆ ಅದನ್ನು ನಿಮ್ಮ ಕೈಯಲ್ಲಿ ಇರಿಸಿಕೊಳ್ಳಿ. ಗುಡುಗು ಬಂದಾಗ ನೀವು ಗುಂಪಿನಲ್ಲಿದ್ದರೆ ಪರಸ್ಪರ ದೂರ ಸರಿಯಿರಿ. ಮಿಂಚು ನೆಲಕ್ಕೆ ಬಡಿದಾಗ ಇದು ಗಾಯಾಳುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ರಸ್ತೆಗಳು ಅಥವಾ ಸಮುದಾಯದ ಕೆಲ ಭಾಗಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಬಹುದಾದ್ದರಿಂದ ಮಾಹಿತಿ ಹಾಗೂ ಸೂಚನೆಗಾಗಿ ಸ್ಥಳೀಯ ರೇಡಿಯೋ ಮತ್ತು ಟೆಲಿವಿಷನ್ ವಾರ್ತೆಗಳನ್ನು ಕೇಳಿದರೆ ಒಳ್ಳೆಯದು. ಮಕ್ಕಳು ಮತ್ತು ವೃದ್ಧರಂತಹ ವಿಶೇಷ ಸಹಾಯದ ಅಗತ್ಯ ಇರುವ ಜನರಿಗೆ ಸಹಾಯ ಮಾಡಿ. ಉರುಳಿ ಬಿದ್ದ ವಿದ್ಯುತ್ ಮಾರ್ಗಗಳಿಂದ ದೂರವಿರಿ ಮತ್ತು ಅವುಗಳ ಬಗ್ಗೆ ತಕ್ಷಣ ವರದಿ ಮಾಡಿ. ಮಿಂಚಿನ ಸಮಯದಲ್ಲಿ ನಿಮ್ಮ ಮನೆಗಳು, ಕಚೇರಿಗಳು, ಖರೀದಿ ಕೇಂದ್ರಗಳು ಮುಂತಾದ ಆಶ್ರಯಗಳನ್ನು ಸುರಕ್ಷಿತವೆಂದು ಪರಿಗಣಿಸಲಾಗಿದ್ದರೂ ಸಹ ವ್ಯಕ್ತಿಯು ಇನ್ನೂ ಅಪಾಯಕ್ಕೆ ಒಳಗಾಗಬಹುದು. ಸುರಕ್ಷಿತವಾಗಲು ಕೆಲವು ಸಲಹೆಗಳು ಹೀಗೆ.

0: ಇವೆ. ಕಪ್ಪಾದ ಆಕಾಶ ಮತ್ತು ಹೆಚ್ಚಿನ ಗಾಳಿಯ ವೇಗದ ಕಡೆಗೆ ಗಮನ ಕೊಡಿ. ಗುಡುಗು ಕೇಳಿಸಿಕೊಂಡಾಗ ಮಿಂಚು ಹೊಡೆಯುವಷ್ಟು ಹತ್ತಿರದಲ್ಲಿದ್ದೀರಿ ಎಂದರೆ ನೀವು ಮೂಹತ್ತು ಎಣಿಸುವಷ್ಟರಲ್ಲಿ ಮನೆಯ ಒಳಗೆ ಹೋಗಿ. ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ. ವಿಂಡೋ ಬ್ಲೆಂಡ್ಗಳು ಅಥವಾ ಪರದೆಗಳನ್ನು ಕೂಡ ಮುಚ್ಚಿ. ನಿಮ್ಮ ಮನೆಯ ಹೊರಗೆ ಇರುವ ಪೀಠೋಪಕರಣಗಳು, ತೊಟ್ಟಿಗಳು ಇತ್ಯಾದಿ ವಸ್ತುಗಳನ್ನು ಸುರಕ್ಷಿತವಾಗಿಡಿ. ಅಪಘಾತಕ್ಕೆ ಕಾರಣವಾಗುವ ಮರದ ಅಥವಾ ಇತರ ಯಾವುದೇ ಅವಶೇಷಗಳನ್ನು ತೆಗೆದುಹಾಕಿ. ಕಂಪ್ಯೂಟರ್, ಲ್ಯಾಪ್ಟಾಪ್, ವಾಷರ್, ಡ್ರೈಯರ್, ರೆಫ್ರಿಜರೇಟರ್, ಟೆಲಿವಿಷನ್, ವಿದ್ಯುತ್ ಸಂಪರ್ಕ ಇರುವ ಯಾವುದೇ ಉಪಕರಣ ಇದ್ದರೂ ಸಂಪರ್ಕ ತಪ್ಪಿಸಿ. ಏಕೆಂದರೆ ಮಿಂಚಿನ ಅವಘಡದ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಹೆಚ್ಚು ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಪಾತ್ರೆ ತೊಳೆಯುವುದನ್ನು, ನೀರಿನೊಂದಿಗೆ ಬೇರೆ ಯಾವುದೇ ಸಂಪರ್ಕ ಹೊಂದುವುದನ್ನು ಕಡಿಮೆ ಮಾಡಿ. ಹರಿಯುವ ನೀರಿನಿಂದ ದೂರವಿರಿ. ಏಕೆಂದರೆ ಕಟ್ಟಡದ ಲೋಹದ ಕೊಳವೆಗಳ ಮೂಲಕ ಮಿಂಚು ಸಂಚರಿಸಬಹುದು. ಫೋನ್ಗಳು, ಯಾವುದೇ ಲೋಹತಂತಿಗಳು, ಕಂಬಿಗಳನ್ನು ಒಳಗೊಂಡಂತೆ ವಿದ್ಯುತ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕಾಂಕ್ರೀಟ್ ಗೋಡೆಗಳು ಅಥವಾ ನೆಲದಲ್ಲಿ ಬಳಸಬೇಡಿ. ಆದರೂ ಮಿಂಚಿನ ಸಮಯದಲ್ಲಿ ಕಾರ್ಡ್ಲೆಸ್ ಅಥವಾ ಸೆಲ್ಯುಲಾರ್ ಫೋನ್ಗಳನ್ನು ಬಳಸುವುದು ಸುರಕ್ಷಿತ. ಬಾಗಿಲುಗಳು, ಕಿಟಕಿಗಳು, ಛಾವಣಿಗಳು, ಕಾಂಕ್ರೀಟ್ ಮಹಡಿಗಳು, ಒಲೆಗಳು, ಸ್ನಾನದ ತೊಟ್ಟಿಗಳು ಅಥವಾ ಯಾವುದೇ ವಿದ್ಯುತ್ ವಾಹಕಗಳಿಂದ ಗುಡುಗು ಮಿಂಚಿನ ಸಮಯದಲ್ಲಿ ದೂರವಿರಿ. ಕಾಂಕ್ರೀಟ್ ನೆಲದ ಮೇಲೆ ಮಲಗಬೇಡಿ ಮತ್ತು ಕಾಂಕ್ರೀಟ್ ಗೋಡೆಗಳಿಗೆ ಒರಗಿ ನಿಲ್ಲಬೇಡಿ. ಹೊರಾಂಗಣ ಚಟುವಟಿಕೆಯ ಮೊದಲು ಹವಾಮಾನ ಮುನ್ಸೂಚನೆಯನ್ನು ಪರಿಶೀಲಿಸಿ. ಮಿಂಚನ್ನು ಆಕರ್ಷಿಸಬಹುದಾದ ಬೈಸಿಕಲ್ಗಳು, ಮೋಟಾರ್ ಸೈಕಲ್ಗಳು, ಕೃಷಿ ವಾಹನಗಳನ್ನು ಉಪಯೋಗಿಸಬೇಡಿ. ದೋಣಿ ವಿಹಾರ ಅಥವಾ ಈಜುತ್ತಿದ್ದರೆ ಸಾಧ್ಯವಾದಷ್ಟು ನೀರಿನಿಂದ ಹೊರಬನ್ನಿ ಮತ್ತು ಸೂಕ್ತ ಆಶ್ರಯ ಪಡೆಯಿರಿ. ಮಿಂಚು ಗುಡುಗು ಸಂಭವಿಸಿದಾಗ ಒಳಾಂಗಣಕ್ಕೆ ಹೋಗಿ. ಮಿಂಚು ಬಂದ ಸಮಯದಲ್ಲಿ ಅದು ಹಾದು ಹೋಗುವವರೆಗೆ ಅಥವಾ ಸಹಾಯ ಬರುವವರೆಗೆ ನಿಮ್ಮ ವಾಹನದಲ್ಲೇ ಉಳಿಯುವುದು ಒಳ್ಳೆಯದು. ನೀವು ಒಳಗೆ ಲೋಹವನ್ನು ಮುಟ್ಟದಿದ್ದರೆ ಲೋಹದ ಮೇಲುಚ್ಛಾವಣಿಯು ನಿಮಗೆ ರಕ್ಷಣೆಯನ್ನು ನೀಡುತ್ತದೆ. ಅರಣ್ಯ ಪ್ರದೇಶದಿಂದ, ವಿಶೇಷವಾಗಿ ಪೈನ್ ಕಾಡುಗಳಿಂದ ಬಯಲು ಪ್ರದೇಶದ ಕಡೆಗೆ ಸಾಗಿ. ಕೆಲವೊಮ್ಮೆ ಕಾಡ್ಗೀಚು ಉಂಟಾಗುವಂತಹ ಸಾಧ್ಯತೆ ಇರುತ್ತದೆ. ಮಿಂಚಿಗೆ ಯಾವುದಾದರೂ ವ್ಯಕ್ತಿ ಬಲಿಯಾಗಿದ್ದರೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿ ಉಸಿರಾಡುತ್ತಿದ್ದಾನೆಯೇ, ಹೃದಯ ಬಡಿತ ಇದೆಯೇ ಎಂದು ಪರಿಶೀಲಿಸಿ. ವ್ಯಕ್ತಿ ಉಸಿರಾಡದಿದ್ದರೆ ತಕ್ಷಣ ಬಾಯಿಂದ ಬಾಯಿಗೆ ಪುನಶ್ಚೇತನ ಪ್ರಾರಂಭಿಸಿ. ನಾಡಿ ಮಿಡಿತ ಇಲ್ಲದಿದ್ದರೆ ಹೃದಯ ಸಂಕೋಚನವನ್ನು ಸಹ ಪ್ರಾರಂಭಿಸಿ. ವ್ಯಕ್ತಿ ಮಿಂಚಿನಿಂದ ಬದುಕಿ ಉಳಿದಿದ್ದರೆ ಹೆಚ್ಚು ದೂರ ಎಸೆಯಲ್ಪಟ್ಟು ಪಾರ್ಶ್ವವಾಯು ಅಥವಾ ರಕ್ತಸ್ರಾವದ ತೊಂದರೆಗೆ ಸಿಲುಕಿದ್ದರೆ ಎಲುಬುಗಳನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಿ. ತೊಂದರೆಗೆ ಒಳಗಾದವರಿಗೆ ಮತ್ತು ರಕ್ಷಣೆ ಮಾಡುವವರಿಗೂ ಕೂಡ ಮಿಂಚಿನ ಅಪಾಯದ ಬಗ್ಗೆ ಎಚ್ಚರ ಇರಬೇಕು. ಮಿಂಚಿನ ಹೊಡೆತಕ್ಕೆ ಬಲಿಯಾದವರು ವಿವಿಧ ರೀತಿಯ ಸುಟ್ಟಗಾಯ, ಆಘಾತ ಅಥವಾ ಕೆಲವೊಮ್ಮೆ ತೀವ್ರ ದೈಹಿಕ ಆಘಾತವನ್ನು ಅನುಭವಿಸಿರಬಹುದು. ಗಾಯದ ಗುರುತುಗಳಿಗಾಗಿ ವಿದ್ಯುತ್ ದೇಹವನ್ನು ಬಿಟ್ಟು ಹೋದ ಪ್ರಭಾವದ ಸ್ಥಳವನ್ನು ಪರಿಶೀಲಿಸಿ. ಮಿಂಚಿಗೆ ಬಲಿಯಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕೂಡಲೇ ಕರೆದೊಯ್ಯಿರಿ. ಗುಡುಗು ಸಹಿತ ಗಾಳಿ ಇರುವಾಗ ರೈತರು ಹೊಲದಲ್ಲಿದ್ದರೆ ಮತ್ತು ಯಾವುದೇ ಸುರಕ್ಷಿತ ಆಶ್ರಯ ಇಲ್ಲದಿದ್ದರೆ ಆ ಪ್ರದೇಶದ ಅತಿ ಎತ್ತರದ ವಸ್ತುವನ್ನು ತಪ್ಪಿಸಿ. ಹತ್ತಿರದಲ್ಲಿ ಒಂಟಿ ಮರಗಳು ಮಾತ್ರ ಇದ್ದರೆ ತೆರೆದ ಸ್ಥಳದಲ್ಲಿ ಇರುವುದು ಒಳ್ಳೆಯದು. ಪ್ರಾಣಿಗಳನ್ನು ಟ್ರ್ಯಾಕ್ಟರ್ ಮತ್ತು ಇತರ ಲೋಹದ ಕೃಷಿ ಸಾಧನಗಳಿಂದ ದೂರ ಇಡಿ. ಕೊಯ್ಲು ಮಾಡಿದ ಉತ್ಪನ್ನಗಳನ್ನು ಪಾಲಿಥೀನ್ ಹಾಳೆಗಳಿಂದ ಮುಚ್ಚಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಅಪಘಾತದ ಸಂದರ್ಭದಲ್ಲಿ ಸಹಾಯವಾಣಿ ಸಂಖ್ಯೆ 1078ಕ್ಕೆ ಕರೆ ಮಾಡಿ ಮತ್ತು ವಿವರಗಳನ್ನು ತಿಳಿಸಿ.
1: ಕೃಷಿ ಮಾಹಿತಿ ಕೇಳಿದಿರಿ. ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳಿಂದ 55,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿಗಳಿಂದ 47,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿಗಳಿಂದ 32,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿಗಳಿಂದ 16,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,028 ರೂಪಾಯಿಗಳಿಂದ 35,000 ರೂಪಾಯಿಗಳು, 2ನೇ ವರ್ಗ 1,022 ರೂಪಾಯಿಗಳಿಂದ 30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರೂಪಾಯಿಗಳಿಂದ 5,500 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಗಳಿಂದ 4,500 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,800 ರೂಪಾಯಿಗಳಿಂದ 4,500 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,350 ರೂಪಾಯಿಗಳಿಂದ 2,550 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರೂಪಾಯಿಗಳಿಂದ 5,400 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರೂಪಾಯಿಗಳಿಂದ 5,500 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 17,000 ರೂಪಾಯಿಗಳಿಂದ 24,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಗಳಿಂದ 67,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರೂಪಾಯಿಗಳಿಂದ 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರೂಪಾಯಿಗಳಿಂದ 6,500 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳಿಂದ 7,500 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳಿಂದ 6,500 ರೂಪಾಯಿಗಳು, ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಗಳಿಂದ 8,000 ರೂಪಾಯಿಗಳು. ಇದು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು.

ಭಕ್ತಿಗೀತೆ ಕೇಳಿದಿರಿ. ಕೇಳುಗರೆ, ಇದಾಗಿತ್ತು ಇಂದಿನ ಕೃಷಿರಂಗ. ಮುಂದಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ನ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ವಾರ್ತೆಗಳ ವಿವರ. ನೀಟ್ ವಿಷಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ನಡೆದಿದೆ ಎನ್ನಲಾದ ಪೊಲೀಸ್ ಕ್ರಮ ಕುರಿತು ಪ್ರತಿಪಕ್ಷಗಳು ಗದ್ದಲ ಉಂಟುಮಾಡಿದ್ದರಿಂದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದರು. ಪರೀಕ್ಷಾ ಅಕ್ರಮಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಮಸೂದೆ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಪ್ರತಿನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಆರೋಪಪಟ್ಟಿ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. 2ನೇ ಬಾರಿ ಸದನ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಈ ಮಧ್ಯೆ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು. ಮಸೂದೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ತಿದ್ದುಪಡಿ ನೋಟಿಸ್ಗಳನ್ನು ಸಹ ಸ್ವೀಕರಿಸಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು. ವಿರೋಧ ಪಕ್ಷಗಳ ನಡವಳಿಕೆ ಸರಿಯಲ್ಲ, ದೇಶದ ಯುವಕರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ಇಂತಹ ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಅಡ್ಡಿಪಡಿಸುವುದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಕಿರಣ್ ರಿಜಿಜು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ದೇಶದ ಕೋಟ್ಯಂತರ ಯುವಕರ ಭವಿಷ್ಯ, ಕಠಿಣ ಪರಿಶ್ರಮ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ದ ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಮಸೂದೆ ಕುರಿತು ಸರಿಯಾದ ಚರ್ಚೆಗೆ ಅವಕಾಶ ನೀಡುವಂತೆ ಸದಸ್ಯರಿಗೆ ಮನವಿ ಮಾಡಿದ ಅವರು, ಚರ್ಚೆಗೆ 6 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿದರೂ ಸಹ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಂಜೆ 5 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಕೃಷ್ಣ ಪ್ರಸಾದ್ ಟೆನ್ನೇಟಿ ಅವರು ಮಸೂದೆಯನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಸದನವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ 2ನೇ ಬಾರಿ ಸಮಾವೇಶಗೊಂಡಾಗ ಉಪಸಭಾಪತಿ ಹರಿವಂಶ್ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು

ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಸಂಜೆ 5:15 ಮುಂದೂಡಿದರು. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದರಾಯ್ ಅವರು ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಪರ್ಯಾಲೋಚನೆಗೆ ಮಂಡಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲೆ ಪೊಲೀಸರು ಬಲವಂತದ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಅಪರಾಹ್ನ 3 ಗಂಟೆಯವರೆಗೆ ಮುಂದೂಡಿದರು. ಬೆಳಿಗ್ಗೆ ಸದನ ಸಮಾವೇಶಗೊಂಡ ನಂತರ ಸಭಾಪತಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸ್ ಕ್ರಮ ಕುರಿತ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಸಂಸತ್

0: ನಡೆಸೊಂದು ಬತ್ತಿದ್ದು ಮಗನ ಕೈತಲ್ಲಿ ಕುಲಿಯಾಳು. ಅಮ್ಮ ನೆಕ್ಲೆಸ್ ಇದ ಒಟ್ಟಿಗೂ ಈತ ಸಮಯದ ಬಡ್ಡಿಯಾದ ರೆಡ್ಡು ಬಳೆಲ ಕನದೆ ತೂಲಿ ಎಂಚ ಉಂಡು. ಮಿರಿ ಮಿರಿ ಮಿಂಚಿನ ಹೊಸ ಬಳೆನ ತೂಪ ಒಂದು ಕುಲ್ದಿನ ಮಗನ ತೂದು ಯಶೋಧನ ಕರಳು ಪುಂಚಿದ ಕಾಣು. ತನ್ನನೇ ತೂ ಒಂದು ಮನೀ ಪಂದೆ ಮುಂತುದಿನ ಅಮ್ಮನ ತೂದು. ಅಮ್ಮ ದಾದ ಯೋಚಿಸೊಂದುಳ್ಳರು ಈ ಬಂಗಾರಲೇನಿ ಆನೆ ಎಂಚೆ ಕಂತೆ ಪಂಡದ ಉಂದು ಎನ್ನ ಕಷ್ಟದ ದುಡ್ಡುಡೆ ಮಲ್ಪಾಯಿನ ಬಂಗಾರಮ್ಮ. ಯಾನು ಬೊಂಬಾಯಿಗೆ ಪೋದು ಅವಳು ಒಂಜಿ ಮಲ್ಲ ಕಾರ್ಖಾನೆ ಇಡ ಕೆಲಸಗು ಸೇರಿ ಅಂಚ ಕಷ್ಟ ಬತ್ತಿದ್ದು ಬೆಂತಿನ ದುಡ್ಡುದ ಬಂಗಾರ. ಯಾನು ಕೆಲಸ ಮಲ್ತೊಂದಿತ್ತಿನ ಸಾಕ್ಷಿಯಾದ ಕೆಲವು ಫೋಟೋಗಳೆಲ್ಲ ಕಣದೆ ತೂಪಾವೆ. ಮಂಜುನಾಥಿ ಬ್ಯಾಗಿಗೆ ಕೈಪಾಡಿ ಮಗನ ಕೈನ ಒಯ್ತಿದ್ದ ಯಶೋಧ ಪಂಡಲು ಬೊಚ್ಚಿ ಮಗ ಎಂಕು ಓ ಸಾಕ್ಷಿಲ ಬೊಚ್ಚಿ ಎನ್ನ ಮಗನ ಮಿತ್ತು ಎಂಕು ಪೂರ ನಂಬಿಕೆ ಉಂಡು. ಆನಿ ದಾದನ ಕೋಪ ನಿರಾಶೆ ದುಃಖದ ಪುರ್ತುಡು ಎನ್ನ ಬುದ್ಧಿಲಾ ಕೈಕೊಂಡು ಐದು ಬೊಕ್ಕ ಇನಿ ಮುತ್ತ ಯಾನು ಮನಸ್ಸು ಬೇಯ್ತಿನ ಬೇನೆ ಒಂತೆನ. ಅಯ್ಯೋ ಬಂಗಾರದ ಒಟ್ಟು ಎನ್ನ ಬದುಕುಲಾ ಪೋಂಡತ್ತ ಪಂಡದು ಏತು ಬೇಜಾರು ಆವೊಂದಿತ್ತು ಗೊತ್ತುಂಡ. ಇನಿ ಒಂಜಿ ಕೈಯಾಂಡಲ ಬತ್ತಂಡು ಪಂಪಿನ ಸಂತೋಷ ಎಂಕು ಆವೊಂದುಂಡು ಮಗ ಪಂಡದು ಯಶೋಧ ಮಗನ ಅರಾದು ಪತ್ತಿಯಲ್ ಅಂದಮ್ಮ. ಪಪ್ಪಗು ಮನಸ್ಸು ಮಲ್ತಂಡ ಕುಡಂಜಿ ಬೊಡಿದಿ ತಿಕ್ಕರೆಯಾವು. ಅಡ ಎಂಕು ಅಮ್ಮ ಏರು ಮಾತ್ರ ಅದೇ ಎಂಕು ಅಮ್ಮ ಬೋಡು ಪಂಡದು ಆನೆಯೇ ನಿರ್ಧಾರ ಮಲ್ತ. ಜಗತ್ತಡು ಜೋಕುಳಿಗ ಅಮ್ಮನ ಮೀರಿನ ಓಲ ಇಜ್ಜಿ ಪಂಪಿನ ಪಾತೆರದ ಸತ್ಯ ಎಂಕು ಅರ್ಥಾಂಡು. ಅಮ್ಮ ಎಂಕು ಈರು ಬೋಡು ಪನ್ನಂದು ಮಂಜುನಾಥೆಲ ಅಮ್ಮನ ಗಟ್ಟಿಡು ಅರಾದು ಪತ್ತಿ. ಒಂತೆ ಪೊರ್ತುದು ಬಕ್ಕ ನಿನ್ನ ಪಪ್ಪನ ಕತೆದಾನೆ ಪಂಡದು ಯಶೋಧ ಮಗನ ಕೇಂಡಲು. ಪಪ್ಪಲ ಎನ್ನ ಒಟ್ಟುಗೇ ಬೈದಿರು ಆಂಡ ಅದೇಗ ಬಂಗಾರ ಕನಿಯರೆ ಆಯ್ಚಿ ಐಕು ಉಲೈ ಬರಂದೆ ಪಿದಾ ಇಡೇ ಒಂತುದೇರು. ಮಂಜುನಾಥನ ಪಾತೆರ ಕೇಂದ್ರ ಆಯನ ಮಂಡೆಗೆ ಒಂಜಿ ಕುಟುದು ನಿನ್ನ ಬುದ್ಧಿವಂತಿಕೆ ಜಾಸ್ತಿ ಆಂಡು ಪಂಡದು ಯಶೋಧ ಪಿದಾಯಿ ಬಲ್ತಲ್. ಜಾಲದ ಮೂಲೆಡು ಆಕಾಶನು ತೂವನ್ನು ಉಂತುದಿನ ಕಂಡೆನನ್ನು ತೂದು ಯಶೋಧಾಗ ಬೇಜಾರಾಂಡು. ಉಲೈ ಬಲೆ ಪಂಪಿನ ಯಶೋಧನ ಸ್ವರ ಕೇಂದು ಯಶೋಧನ ಕಂಡನೆ ದಾಸಣ್ಣೆ ಪಿರ ತಿರುಗಿ ಅಮ್ಮನೊಟ್ಟಿಗೆ ಪಿದಾಯ ಬೈದಿನ ಮಂಜುನಾಥೆ. ಪಪ್ಪ ಅಮ್ಮಗ ಯಾನ ನೆಕ್ಲೆಸ್ ಪಾಡುವೆ ಈರು ಬಳೆ ಪಾಡುಲಿ ಅಡಿಗ ಅಮ್ಮನ ಶರ್ತ ಸರಿಯಾಂಡತಿ. ಮಗನ ಪಾತ್ರರಗು ದಾಸಣ್ಣೆ ಯಶೋಧನ ಮೋನೆ ತುಯ್ಯೀರು. ಯಶೋಧ ತರೆ ಕಂಕನೆ ಪಾಡಿಯಾಳು. ಮಂಜುನಾಥೆ ಬಲೆ ಪಪ್ಪ ಪನ್ನೊಂದು ದಾಸಣ್ಣನ ಕೈಟು ಪತ್ತೊಂದು ಉಲೈ ಬತ್ತಿ ಯಶೋಧಲ ಅಕ್ಲನ ಪಿರಾವೊಡೆ ಇಲ್ಲು ಕುಗ್ಗಿಯಾಳು.
1: ಶ್ರೋತೃಲಿ ಈತನೆಟ್ಟ ರಂಜಿನಿ ಶೆಟ್ಟಿ ಮೆರೆಡ್ದು ಅಮ್ಮ ಪನ್ಪಿ ಎಲ್ಲಿಯ ಕತೆನ ಕೇಂಡರು. ಉಂದು ಇನಿತ್ತ ತುಳು ಕಾರ್ಯಕ್ರಮ ನನ್ನ ರತಿಕ್ಕಗ ಸಲ್ಮಲು ಶ್ರೋತೃಲೇ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಸಮಾಚಾರ್ ಸಂಧ್ಯಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಗಾಯಕ ಜೋಡಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಧ್ವನಿಗಳಲ್ಲಿ ಕೇಳಿ ಓಂ ಶಾಂತಿ ಓಂ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

ಅಭಿಜಿತ್ ಧ್ವನಿಯಲ್ಲಿ ಕೇಳಿ ಗ್ಯಾಂಗ್ಸ್ಟರ್ ಚಿತ್ರದ ಗೀತೆ. ಸಾಹಿತ್ಯ ನೀಲೇಶ್ ಮಿಶ್ರಾ, ಸಂಗೀತ ಪ್ರೀತಮ್.

ನಾಸಿರ್ ಫರಾಜ್ ರಚಿಸಿ ರಾಜೇಶ್ ರೋಷನ್ ಸಂಗೀತ ನೀಡಿರುವ ಕೈಟ್ಸ್ ಚಿತ್ರದ ಗೀತೆ, ಹಾಡಿದ್ದಾರೆ ಕೆ ಕೆ.

ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಆದಿತ್ಯ ನಾರಾಯಣ್ ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಮಜ್ರೂ ಸುಲ್ತಾನ್ಪುರಿ, ಸಂಗೀತ ನೀಡಿದ್ದಾರೆ ಅನು ಮಲಿಕ್.

ಸೋನು ನಿಗಮ್ ಧ್ವನಿಯಲ್ಲಿ ಕೇಳಿ ಕಲ್ ಹೋ ನಾ ಹೋ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವಯೋಲಿನ್ ವಿಠಲ್ ರಾಮಮೂರ್ತಿ, ಮೃದಂಗ ಎಂ ಆರ್ ಸಾಯಿನಾಥ್. ಮೊದಲಿಗೆ ಕೇಳಿ ಹಂಸಧ್ವನಿ ರಾಗ ಆದಿತಾಳ, ತ್ಯಾಗರಾಜರ ರಚನೆ ರಘುನಾಯಕ.

ಶುದ್ಧಧನ್ಯಾಸಿ ರಾಗ ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಸುಬ್ರಹ್ಮಣ್ಯನ ರಕ್ಷಿತೋಹಂ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಓ ಪ್ರೇಮವೇ ಚಿತ್ರಕ್ಕಾಗಿ ಎಲ್.ಎನ್. ಶಾಸ್ತ್ರಿ ಹಾಡಿರುವ ಗೀತೆ. ಕೆ. ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ. ರವಿಚಂದ್ರನ್.

ವಿ ನಾಗೇಂದ್ರ ಪ್ರಸಾದ್ ರಚಿಸಿರುವ ಚಂದು ಚಿತ್ರದ ಗೀತೆ, ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ಗುರುಕಿರಣ್.

ಕೆ ಕಲ್ಯಾಣ್ ರಚಿಸಿ ಗುರುಕಿರಣ್ ಸಂಗೀತ ನೀಡಿರುವ ಅಸುರ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ.

ಸೋನು ನಿಗಮ್ ಧ್ವನಿಯಲ್ಲಿ ಕೇಳಿ ಏಕಾಂಗಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ. ರವಿಚಂದ್ರನ್.

ಶಂಕರ್ ಮಹಾದೇವನ್, ಬಿ ಜಯಶ್ರೀ ಹಾಗೂ ಸಿ ಅಶ್ವಥ್ ಹಾಡಿರುವ ಹಠವಾದಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್.

ಸೋನು ನಿಗಮ್, ಮಹಾಲಕ್ಷ್ಮಿ ಅಯ್ಯರ್ ಹಾಗೂ ಸಂಗಡಿಗರು ಹಾಡಿರುವ ಆಕ್ಸಿಡೆಂಟ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ರಾಜೇಂದ್ರ ಕಾರಂತ್, ಸಂಗೀತ ರಿಕ್ಕಿ ಕೇಜ್.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಪೃಥ್ವಿರಾಜ್ ಕವತ್ತಾರ್ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ, ಯುಎಎಚ್ಎಸ್ ನೇಗಿಲ ಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಜನೀಶ್ ವಿ ಗಿರಿ. 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ವಿಷಯ ಮಾನಸಿಕ ಖಿನ್ನತೆಗೆ ಆಯುರ್ವೇದ ಪರಿಹಾರ. ಡಾಕ್ಟರ್ ದಾನೇಶ್ವರಿ ಎಚ್ಎ ಅವರೊಂದಿಗೆ ಸಂದರ್ಶನ. 7:45 ರಾಗರಂಜಿನಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇಲ್ಲಿನ ತಜ್ಞ ವೈದ್ಯರಾದ ಡಾಕ್ಟರ್ ಅನುರಾಗ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. 9:00 ಸುಗಮ ಸಂಗೀತದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:30 ಹಿಂದಿ ಚಿತ್ರಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಹೃದಯ ರಾಗ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನ.

ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಗಾಯತ್ರಿ ಸುಂದರೇಶ್ ರಚಿಸಿರುವ ನಾಟಕ ಜೀವನ್ಮುಖಿ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಎಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ ಹಾಜರೆ ಅವರಿಂದ ಮಾಹಿತಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್‌ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ